ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಗಾಯಕ ಶೇಖರ ಕುಮಾರ ಕಡಬ ಅವರ ಜೊತೆ ಮಾತುಕತೆ.
1: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಸ್ಥಳೀಯ ಸಗಡದ ಆಡುಭಾಷೆ ಕುಂಬಾರ ಭಾಷೆದ 4ನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಬಿ ಕಡಬ. ಈ ಕಲೆ ಎಂದು ಹೇಳ್ತದೆ ಒಂದು ಖಾಲಿ ಹವ್ಯಾಸ ಅಲ್ಲ, ಅದೊಂದು ಬದುಕದ ಉಸಿರು. ಕೆಲವರು ಬಣ್ಣಳಿ ಜಗತ್ತಿನ ನೋಡಿದಡೆ, ಇನ್ನು ಕೆಲವರು ಸ್ವರಲಿ ಬದುಕನ ಹುಡುಕುತ್ತರು. ಆದಡೆ ಇಲ್ಲೊಬ್ಬರು ಅಪರೂಪದ ಸಾಧಕ ಉಳ್ಳರು, ಕೈಲಿ ಪೆನ್ ಇಲ್ಲದೆ ಬ್ರಷ್ ಹಿಡಿದಡೆ ಅದ್ಭುತ ಕಲಾವಿದ, ಅದೇ ಧ್ವನಿ ಎತ್ತದಡೆ ಗಾನಕ್ಕೋಗಿಲೆ. ಇಂದು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ಉಳ್ಳರು ಇಂದಿನ ನಂಟರು ಕಡಬದ ಹೆಮ್ಮದ ಬಹುಮುಖ ಪ್ರತಿಭೆ. ಪದ್ಯ, ಚಿತ್ರ, ವಿಶೇಷವಾಗಿ ಸಾಬೂನಲ್ಲಿ ಆಕೃತಿ ಮಾಡುತ್ತ ಎಲ್ಲ ಕಲೆದ ಮೂಲಕ ಜನರ ಮನಸ್ಸು ಗೆದ್ದ ಒಬ್ಬ ವಿಶಿಷ್ಟ ಕಲಾ ಪ್ರಪಂಚದ ನಾಯಕ ಶೇಖರ್ ಕಡಬ. ಪೆನ್ನದ ಪ್ರತಿ ಪಾಯಿಂಟ್ಲಿ ಜೀವ ತುಂಬುತ್ತೋ ತನ್ನ ಲಾಯಕದ ಕಂಠದ ಜನಗಳಿಗೆ ರಂಜನೆ ಕೊಡ್ತಂತೆ ಶೇಖರ್ ಅವರ ಕಲಾ ಬದುಕು ಸಾಧನೆ, ಅವರ ಜೀವನದ ಸ್ವಾರಸ್ಯಕರ ಜರ್ನಿಯೇ ನಮ್ಮ ಇಂದಿನ ಈ ಕಾರ್ಯಕ್ರಮ. ಶೇಖರ್ ಅವರ ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತ ಮಾಡುವೆ.
2: ನಮಸ್ತೆ.
1: ನಾವು ಇಂದು ಕಾರ್ಯಕ್ರಮ ಈಗ ಆರಂಭ ಮಾಡಿದ್ವಿ. ಫಸ್ಟ್ ಒಂದು ನೀವೊಂದು ಪದ್ಯ, ನೀವು ಆಲ್ರೆಡಿ ನೀವು ಪದ್ಯ ಎಲ್ಲ ಹೇಳ್ತೀರಿ, ಲಾಯಕನ ಸ್ವರಲ್ಲಿ ಪದ್ಯ ಎಲ್ಲ ಹೇಳಿ ಫಸ್ಟೇ ನೀವೊಂದು ಪದ್ಯದಿಂದ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ.
2: ಒಂದು ಭಕ್ತಿಗೀತೆ ಹೇಳ್ತೇವೆ ಗಣಪತಿ.

0: ನಿತ್ಯದ ಮೂಲಕ ಒಂದು ನಮ್ಮ ಕಾರ್ಯಕ್ರಮದಿಂದ ಆರಾಮಾತು. ನಿಮ್ಮ ಇನ್ನು ಫಸ್ಟ್ ಒಂದು ನಿಮ್ಮ ಪರಿಚಯ ಮಾಡ್ತೀರಾ, ನೀವು ಶಾಲೆ ನಿಮ್ಮ ಬಾಲ್ಯ ಎಲ್ಲ ಹೆಂಗಿದೆ ಅಂತ ಒಂದು ಹೇಳ್ತೀರಾ?
1: ಕಡಪ ತಾಲೂಕು ಕುಡಿಮಲ ಗ್ರಾಮದ ಕಲಂತಡ್ಕ ಮನೆ. ನಾನು ಶಾಲೆ ಒಂದರಿಂದ ಎಂಟನೇ ಮಟ್ಟ ಅಲ್ಲಿ ಒಂದ್ತಡ್ಕ ಶಾಲೆ ಹೋಗಿದ್ದೆ, ಮತ್ತೆ ಎಂಟನಿಂದ ಪಿ ಯು ಸಿ ಮಟ್ಟ ಇಲ್ಲಿ ಕಡಪ ಜೂನಿಯರ್ ಕಾಲೇಜ್ ಹೋಗಿದ್ದೆ.
0: ಒಟ್ಟು ನಿಮ್ಮ ಬಾಲ್ಯ ಹಂಗಿದೆ. ನಿಮ್ಮ ಈ ಕಲಾ ಜಗತ್ತು ಯಾವಾಗ ಆರಂಭ ಅಂದ್ರೆ ಸ್ಟಾರ್ಟಿಂಗ್, ನೀವು ಫಸ್ಟ್ ಈ ಕಲೆ ಚಿತ್ರಕಲೆ ಮತ್ತೆ ಈ ಪದ್ಯ ಹೇಳ್ತದಲ್ಲ, ನೀವು ಸ್ಟಾರ್ಟಿಂಗ್ ಯಾವಾಗ ಬಾಲ್ಯದಲ್ಲೇ ಆರಂಭ ಮಾಡಿದಿರಿ ಅಲ್ಲ ಮತ್ತೆ ಬಂದದ ಅನ್ನೋದು ಹೇಳ್ತೀರಾ?
1: ಇಲ್ಲ, ಚಿತ್ರಕಲೆ ಏನಂದ್ರೆ ನಾನು ಸಣ್ಣಿಂದಲೇ ಅಂಗನವಾಡಿ ಹೊತ್ತಿ ಸ್ಟಾರ್ಟ್ ಮಾಡಿದೆ. ಆಗಲೇ ಸಣ್ಣ ಸಣ್ಣ ಚಿತ್ರ ಎಲ್ಲ ಮಾಡಿ ಮತ್ತೆ ಪದ್ಯ ಹೇಳ್ತದ ಒಂದು ಆರನೇ ಕ್ಲಾಸ್ ಮತ್ತೆ ಒಂದು ಪ್ರತಿಭಾ ಕಾರಂಜಿ ಅಲ್ಲಿ ಓದಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಪದ್ಯ. ಅಲ್ಲಿ ಅದೇ ಮುಂದೆ ಪದ್ಯ ಎಲ್ಲ ಹೇಳ್ತಾರೆ ಅಭ್ಯಾಸ ಇದ್ದಾರೆ. ಚಿತ್ರ

0: ಸಾಬೂನು ಆಕೃತಿ ಕಲೆ ಮತ್ತೆ
1: ಎಲ್ಲ ಸಾಬೂನು ಸಣ್ಣ ಇರುತ್ತೆ, ಅದೇ ಸಣ್ಣ ಇದು ಕಲ್ಲು ಸ್ಮೂತ್ ಕಲ್ಲು ಒಂದು ಮತ್ತೆ ಅದೆಲ್ಲ ಕೆತ್ತನೆ ಮಾಡಿ ನಿಂದ ಸಣ್ಣ ಸಣ್ಣದ ಮತ್ತೆ ಮಣ್ಣದ ಮೂರ್ತಿ ಮಾಡ್ತು ಪ್ರತಿಭಾಗಾರಂಜಿ ಅದೆಲ್ಲ ಮಾಡಿ ಮತ್ತೆ ಚಿತ್ರಕಲೆ ಇದು ಫಂಕ್ಷನ್ ಎಲ್ಲ ಚೌತಿದ ಪ್ರೋಗ್ರಾಮ್ ಎಲ್ಲ ಅದೆಲ್ಲ ಇದು ಮಾಡಿ.
0: ನಿಮ್ಮ ಈ ಕಲೆ ಎಲ್ಲ ನಿಮಗೆ ಎಂತಕ್ಕೆ ಆಸಕ್ತಿ ಬಂದ ತಂದಿರಿ ಒಂದು ಹೇಳ್ತೀರಿ?
1: ಕಲೆನೆಲ್ಲ ಚಿತ್ರ ಅದೇ ಮುಂದೆ ಇದ್ದತ್ತಲ್ಲ ಮತ್ತೆ ಪದ್ಯ ಹೇಳ್ತದೆ ನಂಗೆ ಫಸ್ಟ್ ನಂಗೆ ಇದನ್ನ ಹೇಳ್ತಾನೆ ನಾನು ರೇಡಿಯೋ ಕೇಂದ್ರ ಪದ್ಯ ಅಭ್ಯಾಸ ಮಾಡ್ತಾರೆ ಫಸ್ಟ್ ಸುತ್ತಿ ಮೊಬೈಲ್ ಅಂತೆಲ್ಲ ಇದ್ದಲ್ಲ ಮೊಬೈಲ್ ಇದು ರೇಡಿಯೋಲಿ ಪದ್ಯನ ಆ ಸುತ್ತಿ ನಾವೆಲ್ಲ ಅದು ಒಟ್ಟಿಗೆಲ್ಲ ಇಡ್ತಾರೆ ಅದೇ ಮತ್ತೆ ಅದೇ ಅಭ್ಯಾಸ ಆಗುತ್ತೆ.
0: ರೇಡಿಯೋ ನಿಮ್ಮ ಇದಕ್ಕೆ

0: ಈಗ ನೀವು ಒಂದು ವೃತ್ತಿ ಮಾಡಿರಿ, ಈ ವೃತ್ತಿದ ಒಟ್ಟಿಲ್ಲ ಈ ಕಲೆನ ನೀವ್ ಹೆಂಗೆ ನಡೆಸಲು ತೇರಿದಿರ್ತ ಒಂದ್ ಹೇಳಲ್ಲ
1: ವೃತ್ತಿ ನನ್ನ ಪೈಂಟ್ ಡಿಸೈನ್ ಚಿತ್ರಗಳಲ್ಲಿ ಅದರೊಟ್ಟಿ ಪದ್ಯದ ಫ್ರೀ ಟೈಮ್ ಅಲ್ಲಿ ನಾನು ಓದ್ತೇನೆ.
0: ಈಗ ನೀವು ಕೆಲಸ ಇದ್ದೀನಿ ನಿಮಗೆ ಒಂದು ಕಾರ್ಯಕ್ರಮ ಸಿಕ್ಕುತ್ತೆ ಅಂತ ಹೇಳ್ತೀರಾ, ನೀವು ಯಾವ ಟೈಪ್ ನೀವು ಅದರ
1: ಮೊದಲು ನಾವು ಇದು ವೃತ್ತಿದ ಇದು ಕೊರತ ಅದ್ರಲ್ಲಿ ಮೈನ್ ಅದರ ಎಲ್ಲೆಡಿ ಅರ್ಜೆಂಟ್ ಇದ್ದಾಳೆ
0: ಅದೇ ವೃತ್ತಿ ನಿಮ್ಮದು ಅದೇ ಚಿತ್ರಕ ಅದರದೇ ಬದುತ್ತು
1: ಅದೇ ಪದ್ಯದೆಲ್ಲ ಇದ್ದಾಳೆ ಓದ್ತು ನಾವು ಅವಕಾಶ
0: ಅಂದ್ರೆ ನೀವು ಸ್ವಂತ ವರ್ಕ್ ಮಾಡ್ತದಾ ಅಲ್ಲ ಬೇತೆ
1: ಇಲ್ಲ ಬೇತೆ
0: ನಿಮ್ಮ ಅವರು ಸಪೋರ್ಟ್ ಮಾಡಿ
1: ಸಪೋರ್ಟ್ ಮಾಡಿ
0: ನಿಮ್ಮೊಂದು ಪದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಾರಿ ವೈರಲ್ ಆಗಿದೆ ಅಸತ್ತಿ ನಿಮಗೆ ಜನಗಳ ಪ್ರತಿಕ್ರಿಯೆ ಹೆಂಗೆ ಬಂದಿತ್ತು ಆ ಒಂದು ವೈರಲ್ ಆಯ್ತು ಸಾಂಗ್ ವೈರಲ್ ಆದತ್ತಿ
1: ಪದ್ಯದು ಎಲ್ಲ ಖುಷಿ ಆಯ್ತು ಎಲ್ಲರೆಲ್ಲ ಕೆಲವರು ಹೇಳಿದ ಇನ್ನೆಲ್ಲ ಬೇತೆ ಬೇತೆ ಸಾಂಗ್ ಹೇಳು ಹಂಗೆಲ್ಲ ಸಪೋರ್ಟ್ ಮಾಡು
0: ವೈರಲ್ ಆದ ಪದ್ಯ ಉಂಟಲ್ಲ ನೀವೊಂದು ಆ ವೈರಲ್ ಆದ ಪದ್ಯನೊಂದು ಹೇಳಲ್ಲ.

0: ನೀವು ಈ ಒಂದು ಲಾಯಕನ ಪದ್ಯ ಹೇಳಿದ್ದು ಅದು ಇಡೀ ವೈರಲ್ ಆಗಿರುತ್ತೆ, ಆಗ ನಿಮ್ಮ ಫ್ರೆಂಡ್ಸ್ ಜನರಲ್ಲಿ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂದ್ರೆ ಹೇಳೋಣ?
1: ಫ್ರೆಂಡ್ಸ್ ಜನರು ತುಂಬ ಸಪೋರ್ಟ್ ಮಾಡಿದ್ರು. ಅದೇ ಈಗ ಅದರ ನೋಡಿದ್ದು ಬೇತೆ ಬೇತೆ ಸಾಂಗ್ ಕಲ್ಸನ್ಗಳವ್ರು ನಂಗೆ ಈ ತರ ಹೇಳು ಈ ಸಾಂಗ್ ನಿಮ್ಗೆ ಮ್ಯಾಚ್ ಹತ್ತು ಹಂಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು.
0: ಅದಲ್ಲದೆ ನೀವೀಗ ಒಂದು ವೃತ್ತಿ ದೊಟ್ಟಿ ಹಿಂಗೆ ಸಾಂಗ್ ಹೇಳ್ತಾ ಚಿತ್ರಕಲೆ ಮತ್ತೆ ಸಾಬೂನ್ ಆಕೃತಿ ಇದೆಲ್ಲ ಮಾಡ್ನೊಳ್ಳಿರಿ, ಇದೆಲ್ಲ ಮಾಡಿರ್ತಿ ನಿಮ್ಮ ಮನೆದ್ರು ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಿಮಗೆ
1: ಮನೆದ್ರು ಸಂಪೂರ್ಣ ಉಂಟು, ಎಲ್ಲಕ್ಕೆಲ್ಲ ಏನು ಅಡ್ಡಿ ಇಲ್ಲ.
0: ಎಲ್ಲ ಇದಕ್ಕೆಲ್ಲ ಒಂದು ನಮ್ಮ ಪ್ರತಿಭೆ ಇಲ್ಲ, ಮನೆದ್ರ ಸಪೋರ್ಟ್ ಬಹು ಮುಖ್ಯವಾಗಿರುತ್ತೆ, ಅದಕ್ಕೋಸ್ಕರ
1: ಸಪೋರ್ಟ್ ಉಂಟು,
0: ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇನ್ನು ನಿಮ್ಮದೊಂದು ಬಾರಿ ಅಪರೂಪದ ಕಲೆ ಸಾಬೂನಲ್ಲಿ ಆಕೃತಿ ಮಾಡ್ತಾರೆ, ಕಲ್ಲಲ್ಲಿ ಆಕೃತಿ ಮಾಡ್ತಾರೆ ಅಂತೆಲ್ಲ ಹೇಳ್ತೀರಿ ನೀವು, ಇದರ ನೀವು ಈ ಆಕೃತಿ ಮಾಡ್ತದ ಬಗ್ಗೆ ನಿಮ್ಗೆ ಹೆಂಗೆ ಆಸಕ್ತಿ ಬಂದದ್ದು?
1: ಸಾಬೂನು ಏನೇಳ್ತಾರೆ, ನಾನು ಒಂದು ವಿಡಿಯೋ ನೋಡಿದ್ದೆ, ಅದ್ರಲ್ಲಿ ಹಂಗೆ ಬೇತೆ ಬೇತೆ ಆಕೃತಿ ಮಾಡಿದ್ದೆ, ಅದರ ನೋಡಿದ್ದೆ ನಾನೇ ಸ್ವಲ್ಪ ಸ್ವಲ್ಪ ಮಾಡಕ್ಕೆ ಟ್ರೈ ಮಾಡಿದೆ. ಮೊಬೈಲ್ ಎಲ್ಲ ವಿಡಿಯೋ ನೋಡಿತ್ತಿ ನಂಗೆಲ್ಲ ಅದರ ಮಾಡೋಕ್ಕೊಂದೊಂದು ಆಸಕ್ತಿ ಬಂದಿತ್ತು, ಹಂಗೆ ಅದರನ್ನೇ ನಾನು ಇದು ಮಾಡಿದೆ. ಫಸ್ಟ್ ಫಸ್ಟ್ ಸ್ವಲ್ಪ ಕಷ್ಟ ಆಯ್ತು, ಮತ್ತೆ ಮತ್ತೆ ಅದು ನಮ್ಮ ಬೇತೆ ಬೇತೆ ಐಡಿಯಾ ಬಂದಿತ್ತು, ಅದೇ ಹಂಗೆ ಅದರನ್ನೇ ಇದು ಮಾಡೋಣ.
0: ನಿಮ್ಮದೇ ರೀತಿಯಲ್ಲಿ ಮತ್ತೆ ನೀವು ಐಡಿಯಾ
1: ಬೇತೆ ಬೇತೆ ಕಲೆ ಅದೇ ಮಾಡೋಣ.
0: ಈ ಸಾಬೂನದ ಆಕೃತಿ ಎಲ್ಲ ಮಾಡಿರಲಿಲ್ಲ ನೀವು, ಅದಕ್ಕೆ ನೀವೇನಾದ್ರು ಬೇತೆ ಬೇತೆ ತರಬೇತಿ ಪಡೆದಿದ್ರೆ ಅಲ್ಲ ನೀವೇ ಈ ಮಾಡುವಂತದ?
1: ತರಬೇತಿನಲ್ಲಿ ಪಡೆದಲ್ಲ, ಏನಾದ್ರು ಬೇತೆ ಹಿಂಗೆ ನೋಡಿದ್ರೆ ನಾನು ಕಲ್ತಂಡೆ.
0: ಯೂಟ್ಯೂಬ್ ಏನಡಿ ನೋಡಿ ಮಾಡಿದ್ದೀರಿ ಅಲ್ಲ ಇಂಗಿನಿಯ?
1: ಯೂಟ್ಯೂಬ್ ಅಲ್ಲಿ ಮತ್ತೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬರ್ತ ವಿಡಿಯೋಸ್ ನೋಡಿದೆ, ಅದು ಬೇತೆ ಹಾಕಿದ್ದೀರ ಆಗ ಅದರ ನೋಡಿದ್ರೆ ನಾನೇ ಮಾಡಿದ್ದು.
0: ಒಂದು ಸಾಬೂನದ ಆಕೃತಿ ಮಾಡಕೊಂಡೆ, ಅದಕ್ಕೆ ಎಷ್ಟು ಟೈಮ್ ಬೇಕಾಗ್ತು ಅಂತ ಹೇಳೋಣ?
1: ಟೈಮ್ ಒಂದು ಒಂದು ಗಂಟೆ ಬೇಕಾಗ್ತು,
0: ಒಂದು
1: ನಿಧಾನ ಬೇಕಾಗ್ತದೆ,
0: ಸೂಕ್ಷ್ಮ ಕೆಲಸ ಆಗಿರ್ತದೆ. ಮತ್ತೆ ಇನ್ನೊಂದು ಎಲ್ಲೆಲ್ಲಿ ಆರ್ಟ್ ಮಾಡಿರಿ ಇದ್ಲ ಬಾರಿ ಅಪರೂಪದ ಕಲೆ ಬೇತೆ ಎಲ್ಲ ಹೆಚ್ಚಾಗಿ ಯಾರ ಮಾಡ್ತಾರ ಕೆಲವು ಊರ್ಲೂ ಸಹಿ ಸಾಮಾಜಿಕ ಜಾಲತಾಣ ಕೆಲವು ಊರ್ಲೂ, ಇದು ಯಾವ ರೀತಿ ನಿಮಗೆ ಇದಕ್ಕೆ ಆಸಕ್ತಿ ಹಿಂಗೆ ಬಂದ ನಿಲ್ತದೆ ಹೇಳೋಣ?
1: ಇದೆಲ್ಲ ನಾನು ಬೇತೆ ಹಿಂಗೆ ನೋಡಿದೆ ಕಲ್ತಂಡೆ ಕಲೆ, ಅದಲ್ಲಿ ಏನೇಳ್ತಾರೆ ಅಶ್ವತ್ಥ ಮರದಲ್ಲಿ ಮಾಡ್ತಾರೆ ಕೆಲವು ವಿಡಿಯೋ ನೋಡಿದೆ ನಾನು, ಅದಲ್ಲಿ ಸ್ವಲ್ಪ ಬೇತೆ ಇದಲ್ಲಿ ಮಾಡೋದಲ್ಲಿ ಹಲಸಿನದ ಎಲೆಯಲ್ಲಿ ಅದಲ್ಲಿ ಟ್ರೈ ಮಾಡಿದೆ. ಫಸ್ಟ್ ಫಸ್ಟ್ ಕಷ್ಟ ಆಯ್ತು, ಒಂದೆರಡು ಇಬ್ಬರ ಸರಿ ಬಂದಲ್ಲ, ಮತ್ತೆ ಮತ್ತೆ ಅದು ಒಂದೊಂದು ಇದಾಗಿ.
0: ಈಗ ಒಂದು ಹಲಸಿನ ಎಲೆಯಲ್ಲಿ ಒಂದು ಆಕೃತಿ ಎಲ್ಲ ಮಾಡ್ತೀರಿ ನೀವು, ಈಗ ಅದಲ್ಲಿ ಆಕೃತಿ ಮಾಡಕೊಂಡರೆ ಅದಕ್ಕೆ ಏನೆಲ್ಲ ಬೇಕತ್ತು?
1: ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಸ್ಕೆಚ್ ಮಾಡಿದ್ದು, ಮತ್ತೆ ಅದರ ಇದು ಕಟ್ಟಿಂಗ್ ಮಾಡ್ತಾ ಬ್ಲೇಡ್ ಇಲ್ಲಿ ಕಟ್ಟಿಂಗ್ ಮಾಡ್ತಾ
0: ಬ್ಲೇಡ್
1: ಬ್ಲೇಡ್ ಕಟ್ಟಿಂಗ್ ಮಾಡ್ತಾ.
0: ಈಗ
1: ಸೂಕ್ಷ್ಮ ಅದು ಕಟ್ಟಿಂಗ್ ಮಾಡ್ತಲ್ಲ ನಿಧಾನಲ್ಲಿ
0: ಮತ್ತೊಂದು ಈಗ ಅದೆಲ್ಲ ಒಂದು ಬಾರಿ ಸೂಕ್ಷ್ಮ ಅಂದ್ರೆ ಒಂದು ಚೂರು ತಪ್ಪು ಅಂದ್ರೆ ಮತ್ತೆ ಅದು ಫಸ್ಟ್ ಅಂದೇ ಮಾಡೋಕಾಗ್ತು.

0: ಮತ್ತೆ ಇನ್ನೊಂದು, ಈಗ ಸಾಬೂನ್ ಆಕೃತಿ ಮಾಡ್ತೀರಲ್ಲ, ಅದಕ್ಕೆ ಎಂತರೆಲ್ಲ ಬೇಕಾಗ್ತದೆ ನಿಮಗೆ ಆಕೃತಿ ಮಾಡಕ್ಕೆ?
1: ಅದಕ್ಕೆ ಏನಿಲ್ಲ, ನಾವು ಅದರ ಒಂದು ಐಡಿಯಲಿ ಅದೇ ಚಿತ್ರ ಅಂತೆಲ್ಲ ಮಾಡಿಲ್ಲ, ಅಲ್ಲಿ ಅದರ
0: ಡೈರೆಕ್ಟಿಂಗ್ ಮಾಡಿರೋದು. ಬಟ್ ಅದು ಕೆತ್ತಿ ಯಾವ ರೀತಿ ಕೆತ್ತಿರಿ? ಅದೇಲಿ
1: ಬ್ಲೇಡಲ್ಲಿ
0: ಮಾಡ್ತದ್ದು,
1: ಶಾರ್ಪ್ ಬ್ಲೇಡ್.
0: ಈಗ ನೀವು ಚಿತ್ರಕಲೆ ಮತ್ತೆ ಕೆತ್ತನೆ ಇದೆಲ್ಲ ಮಾಡ್ತೀರಿ, ಈಗ ಇದೊಂದು ನಿಮ್ಮ ವೃತ್ತಿ ದೊಟ್ಟಿ ನೀವು ಮಾಡ್ತ, ಇದಕ್ಕೆ ನೀವು ಯಾವ ರೀತಿ ಟೈಮ್ ಹೊಂದಾಣಿಕೆ ಮಾಡ್ತೀರಿ? ಯಾವ ಟೈಮ್ ಅಲ್ಲಿ ನೀವು ಇದರೆಲ್ಲ ಮಾಡಕ್ಕೆ ನಿಮಗೆ?
1: ನಾವು ನಮಗೆ ಐತರಲ್ಲ ರಜೆ
0: ರಜೆ
1: ಟೈಮ್ ಅಲ್ಲಿ ಮಾಡ್ತೀವಿ, ಮತ್ತೆ ಫ್ರೀ ರೀತಿ ಮಾಡಿ
0: ಹೋದಕ್ಕೆಲ್ಲ ಮಾಡಕ್ಕಾಗಲ್ಲ,
1: ಅಲ್ಲಿ ಮಾಡ್ತಲ್ಲ ನೀವು ಮನೇಲಿ ರೀತಿ ಏನಾದ್ರು ಫ್ರೀ ರೀತಿ ಅದರ ಮಾಡಿ ನೆಡ್ತು, ಒಂದೊಂದು ಬೇತೆ ಬೇತೆ ಐಡಿಯಾಸ್ ಎಲ್ಲ ಮಾಡಿ ನೆಡ್ತು.
0: ಮತ್ತೆ ನೀವೊಂದು ಡ್ರಾಯಿಂಗ್ ಈಗ ಗೋಡೆಲಿ ಪೇಂಟಿಂಗ್ ಮಾಡ್ತೀರಿ ಅಂದ್ರೆ ಏನು ನೋಡಿ, ಈಗ ನೀವು ಅದು ಕೆಲಸ ಇವತ್ತಿ ಅಲ್ಲಿ ಮಾಡ್ತಿರಲ್ಲ, ನೀವು ಯಾವ್ದೆಲ್ಲ ಚಿತ್ರ ಮಾಡಿದಿರಿ ಒಂದು ಹೇಳೋಣ?
1: ನಾವು ಕಾರ್ಟ್ ಅದೇ ಕೃಷ್ಣನ ಸೀನರಿ ಎಲ್ಲ ಮಾಡ್ತಾರೆ ಚಿತ್ರ.
0: ಸ್ವಂತ ನೀವೇ ಮಾಡಿರಿ?
1: ನಾವು ಸಿಕ್ಕಿದ್ರೆ ಸ್ವಂತ ಎಲ್ಲ ಮಾಡ್ತಾ, ಈಗ ಅವರು
0: ಅಲ್ಲ ಈಗ ನೀವಾಗಿ ಚಿತ್ರ ಬಿಡಿಸ್ತೀರಿಯಾ ಅಲ್ಲ ಒಬ್ಬರೇ ಮಾಡ್ತೀರಿಯಾ ಅಲ್ಲ ಸಪೋರ್ಟ್ ಆಗಿ ಮಾಡ್ತಾರೆ? ಒಬ್ಬರೇ ಮಾಡ್ತೀರಿ ಮಾಡಿರಿ? ಎಂತರೆಲ್ಲ ಚಿತ್ರ ಮಾಡಿದಿರಿ ಒಂದು ಹೇಳೋಣ?
1: ಸೀನರಿ ಮತ್ತೆ ಕೃಷ್ಣನದೆಲ್ಲ ಮತ್ತೆ ಬೇರೆ ಬೇರೆ ಡಿಸೈನ್ ಹೋಗೋದೆಲ್ಲ ಕೆಲವು ಮಾಡ್ತಾರೆ.
0: ನೀವು ಹಿಂಗೆಲ್ಲ ಮಾಡಿದೊಂದು ಸಾಮಾಜಿಕ ಜಾಲತಾಣ ಎಲ್ಲ ಹಾಕಿ ನೋಡಿರಲ್ಲ, ಅದರಿಂದ ನಿಮ್ಮ ಯಾವ ರೀತಿ ಬದಲಾವಣೆ ಆಯ್ತು ಒಂದು ಹೇಳಲ್ಲ, ಅಂದ್ರೆ ಅದೇನ ಒಂದು ಪ್ರತಿಕ್ರಿಯೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು?
1: ಅದೇ ಈಗ ಹಾಕದಿಂದ ಕೆಲವರಿಗೆ ಎಲ್ಲ ಪರಿಚಯ ಆಯ್ತು, ಎಲ್ಲ ಗುರುತಿಸ್ತಾರೆ ಎಲ್ಲ, ಕೆಲವೆಲ್ಲ ಕೆಲವು ಪ್ರೋಗ್ರಾಮ್ ಎಲ್ಲ ಹೋಗಿ ಪದ್ಯ ಎಲ್ಲ ನಡ್ತಲ್ಲ, ಮತ್ತೆ ಚಿತ್ರದೆಲ್ಲ ನೋಡಿದೆಲ್ಲ ಕೆಲವರೆಲ್ಲ ಹೇಳ್ತಾರೆ ಹಿಂಗೆ ಲೈಕ್ ಆಯ್ತು ಹಿಂಗೆ ಸಪೋರ್ಟ್ ಮಾಡಿ.
0: ಅದನ್ನ ನಿಮಗೆ ಏನಾದ್ರು ಅವಕಾಶ ಸಿಕ್ಕಿತ್ತ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿತ್ತ?
1: ಅದನ್ನ ಅವಕಾಶ ಸಿಕ್ಕಿತ್ತು ನಮ್ಮ ಈಗ ಫ್ರೆಂಡ್ಸ್ ಕೆಲವರೆಲ್ಲ ಕರೀತಾರೆ, ಅದ್ರ ನೋಡಿದ್ದು ಮೊಬೈಲ್ ಹಾಕದೆಲ್ಲ ನೋಡಿದ್ದು ಹಿಂಗೆ ಮಾಡಲ್ಲ ಕೆಲವು ಕೇಂತಾರೆ,
0: ಅದನ್ನೆಲ್ಲ ನಿಮಗೆ ಅವಕಾಶ
1: ಸಿಕ್ಕಿತ್ತು.
0: ನೀವು ಈಗ ಸದ್ಯ ಹೇಳ್ತೀರಿ ಮತ್ತೆ ಚಿತ್ರಕಲೆ ಮಾಡ್ತೀರಿ, ಸಾಬೂನ್ ಆಕೃತಿ ಇದೆಲ್ಲ ಮಾಡ್ತೀರಿ, ಬೇತೆ ಬೇತೆ ಸ್ಪರ್ಧೆಲೆಲ್ಲ ನೀವು ಭಾಗವಹಿಸ್ತೀರಿ, ಇದರಲ್ಲಿ ನೀವು ಭಾಗವಹಿಸಿದಂತ ಬೇತೆ ಬೇತೆ ಎಷ್ಟು ನೀವು ಭಾಗವಹಿಸ್ತೀರಿ ಒಂದು?
1: ನಾನು ಸಂಗೀತ ಅನ್ನೆಲ್ಲ ಇದು ಪುತ್ತೂರು ಅವರು ಕಿರಣ್ ಕುಮಾರ್ ಗಣೇಶ್ ಅವರೊಟ್ಟಿಗೆ ಸಂಗೀತ ಕಲ್ತನಿದ್ದೆ, ಹಂಗೆ ಅವರು ಇದರಲ್ಲಿ ತುಂಬಾ
0: ಈಗ ಕಲ್ತು ನೋಡ್ಲಿರಿ?
1: ಈಗಿಲ್ಲ ಈಗಿಲ್ಲ, ಅದಲ್ಲಿ ಈಗ ಬೇತೆ ಬೇತೆ ಅದರಿಂದ ಮತ್ತೆ ಪ್ರೋಗ್ರಾಮ್ ಎಲ್ಲ ಕೆಲವು ಓದ್ದೆ ಅವರೊಟ್ಟಿ, ಮತ್ತೆ ಇದು ಮುಳಿಯ ಗಾನ ಇರುತ್ತದೆ ಅದು ಗ್ರ್ಯಾಂಡ್ ಫಿನಾಲೆ ಮಟ್ಟ ಹೋಗಿದ್ದೆ, ಅದಲ್ಲಿ ತುಂಬಾ ಪ್ರೋಗ್ರಾಮ್ ಸಿಕ್ಕಿತ್ತು. ಮತ್ತೆ ಬೇತೆ ಎಲ್ಲ ಹಿಂಗೆ ಇದು ಆರ್ಕೆಸ್ಟ್ರಾ ಮದುವೆ ಫಂಕ್ಷನ್ ಅಲ್ಲಿ ಹಂಗೆ ಕೆಲವು ಕಡೆ ಓದ್ದೆ.

0: ಪ್ರತಿಭೆಯನ್ನು ದಿಕ್ಕಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಈ ಭಾಗವಹಿಸಿದಾಗ ನಿಮಗೆ ಯಾವ ರೀತಿ ಗೌರವ ಎಲ್ಲ ಸಿಕ್ಕಿತ್ತು ಹೇಳ್ತಾನಂದ್ರೆ?
1: ಗೌರವ ನಿಲ್ತಡೆ ಅವಾರ್ಡ್ ನಿಲ್ತಡೆ ಒಂದು ಮಂಗಳೂರದ್ದು ಆಕ್ಸಿಸ್ ಬ್ಯಾಂಕ್ ಅದರೊಂದು ಕಲಾರತ್ನ ಅವಾರ್ಡ್ ಒಂದು ಸಿಕ್ಕಿತು.
0: ಕಲಾರತ್ನ ಅವಾರ್ಡ್ ಸಿಕ್ಕಿತ್ತು.
1: ಹಿಂಗೆ ಇದರ ಗಾನಸಿರಿಯಾದಲ್ಲಿ ಒತ್ತಿ ಕೆಲವು ಪ್ರೈಸ್ ಎಲ್ಲ ಸಿಕ್ಕಿತ್ತು.
0: ನೀವು ಈಗ ಬೇತೆ ಬೇತೆ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ದೀರಿ, ನಿಮ್ಮೊಂದು ಮರೆಯಲಾಗದ ವೇದಿಕೆ ನಿಲ್ದಾಡದು ಇದು ನೆಲೆ ಹೇಳಲ್ಲ?
1: ಮರೆಯಲಾಗದ ವೇದಿಕೆ ನಿಲ್ದಾಡ ನಾವು ಮುಂಚೆ ಚೌತಿ ಟೈಮಲ್ಲಿ ಆರ್ಕೆಸ್ಟ್ರಾ ಮಾಡೋಣ ಇಲ್ಲಿ ಭಕ್ತಿ ಇತ್ತೆ ರಸಮಂಜರಿ ಅದು ಒಗ್ಗಲಿ ಮಾಡೋಣ ಅಲ್ಲಿ ವರ್ಷ ಎಲ್ಲ ಕರೀತಾರೆ ಕೊರೋನಾ ಟೈಮ್ ಇಂದ ಮುಂದೆ. ಆಗ ನಮ್ಮಲ್ಲಿ ಒಂದು ಜನಗಳ ಬೆಂಬಲ ಎಲ್ಲ ತುಂಬಿದೆ ಅಲ್ಲಿ ಇದು ಭಕ್ತಿ ಇತ್ತೆ ಹೇಳಿತಿಯಾಗಿರೋ ಮತ್ತೆಲ್ಲ ಅವರು ವರ್ಷ ವರ್ಷ ಕರೀತಾರೆ ನಮ್ಮ ಅದೊಂದು

0: ನೀವು ಒಂದು ಕುಂಬಾರ ಸಮುದಾಯದ ಮಂದಿರ ಆಗಿಬಿಡ್ಲಿರಿ, ನೀವು ಮಡಕೆ ಮಾಡ್ತಾ ಕಲದ ಬಗ್ಗೆ ನಿಮಗೆ ಗೊತ್ತುಂಟು, ಈ ಮಡಕೆ ಮಾಡ್ತಾ ಕಲದ ಬಗ್ಗೆ ಹೇಳಲ್ಲ ಸ್ವಲ್ಪ?
1: ಮಡಕೆ ಮಾಡ್ತಾ ನಂಗೆ ಇಂಟ್ರೆಸ್ಟ್ ಉಂಟು, ಈಗ ಸ್ವಲ್ಪ ಕಲ್ತನಕ್ಕೆ ಇಂಟ್ರೆಸ್ಟ್ ಬಂದು.
0: ಅದೇ ಮಣ್ಣದ ಮೂರ್ತಿ ಎಲ್ಲ ನೀವು ಮಾಡಿದ್ದೀರಿ,
1: ಅದೀಗ ಅದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಉಂಟು. ಅದರ ಅದೀಗ ಎಲ್ಲ ನಮ್ಮ ಜವನರೆಲ್ಲ ಮಾಡಿ ನುಲ್ಲರು ಕುಂಬಾರ ಸಮುದಾಯದ, ಅದು ಕೆಲವರಿಗೆ ಅದರ ಬಗ್ಗೆ ಆಸಕ್ತಿ ತೋರಿಸ್ತಲ್ಲ, ಈಗ ಅದು ಕುಲಕಸುಬಾದಿಂದ ಕೆಲವು ಅದನ್ನ ಮುನ್ನಡೆಸೋ ನುಲ್ಲರು. ಅದೀಗ ಜವನರು ಎಲ್ಲ ಅದರ ಎಲ್ಲ ಆ ಕಲೆಯ ಮುಂದುವರೆಸಿ ನೋಕು, ಅದರ ನಾವು ಸಮಯ ಇದಾದ್ರೆ ಮತ್ತೆ ಅದು ಅಲ್ಲೇ ಕಲೆ ಇದತ್ತು.
0: ಈಗ ನೀವು ಬೇತೆ ಬೇತೆ ಭಾಷೆಯಲ್ಲಿ ಪದ್ಯ ಹೇಳಿದ ನಾವು ಊರ ಕೇಳಿದೋ, ಕನ್ನಡ ಮತ್ತೆ ತುಳು ಇದೆಲ್ಲ ನೀವು ಪದ್ಯ ಹೇಳಿದ್ರೆ ನಾವು ಕೇಳಿದ ಹಂಗೆ ನಮ್ಮ ಒಂದು ಕುಂಬಾರ ಭಾಷೆ ಎಲ್ಲ ಒಂದು ಪದ್ಯನ ಒಂದು ಹೇಳಲ್ಲ ಅಂದೀಗ?
1: ಹಾ ಹೇಳ್ತ.

0: ಈಗ ನಿಮ್ಮೊಂದು ಈ ಕಲಿ ಒಂದು ಸೂಕ್ತ ವೇದಿಕೆ ಸಿಕ್ಕಿದಾಳೆ, ನೀವು ಮುಂದೆ ನಿಮ್ಮ ಗುರಿ ಅಂತ ಇರೋದೊಂದು ಹೇಳಲ್ಲ?
1: ಗುರಿ ಏನಂತ ಇದೆಲ್ಲ ಸ್ವಲ್ಪ ಇನ್ನಿಲ್ಲ, ಕಲಿಯಕ್ಕೆ ಉಂಟು. ಅದೇ ಕಲ್ತದ ನಾವು ಹಿಂಗೆ ಬೇತಿ ಆರಡಿಂಗೆ ಅದರ ನಮ್ಮ ಹೇಳಿಕೊಡಕ್ಕೊಂದು ಆಸೆ ಉಂಟು. ಒಂದು ಒಳ್ಳೆ ಆರ್ಟಿಸ್ಟ್ ಆಗು ಮತ್ತೆ ಅದು

0: ಕುಂಬಾರ ಸಮುದಾಯದಾಗಿರಲಿರಿ, ಈಗ ನಿಮಗೆ ಕುಂಬಾರ ಸಮುದಾಯದಿಂದ ನಿಮಗೆ ಯಾವ ರೀತಿ ಅವಕಾಶ ಸಿಕ್ಕಿತ್ತು ಏನಾದ್ರು ಕಾರ್ಯಕ್ರಮದಲ್ಲಿ?
1: ಅದೇ ಅವಕಾಶ ಸಿಕ್ಕಿತ್ತೆ. ಯೂತ್ ಕ್ಲಬ್ ಕಡಬ ದೊಡ್ಡ ಕಪ್ಪದವರು ನಮ್ಮ ಕರೆದಲ್ಲಿ ಅವರ ಪ್ರೋಗ್ರಾಮ್ ಅಲ್ಲಿ ಪದ್ಯಲಕ್ಕೆ ಒಂದು ಅವಕಾಶ ಕೊಟ್ಟದ್ದು. ನಮ್ಗೆ ಬಂದರಲ್ಲಿ ವಾಲಿಬಾಲ್ ಮ್ಯಾಚ್ ಇದ್ದಿತ್ತು ಕುಂಬಾರ ಸಮುದಾಯದಲ್ಲಿ, ಅಲ್ಲಿ ಒಂದು ಸಾಂಗ್ ಎಲ್ಲಕ್ಕೆ ಒಂದು ಅವಕಾಶ ಸಿಕ್ತ, ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
0: ನಿಮ್ಮ ಲೆಕ್ಕನೆ ಆರ್ಥಿಕವಾಗಿ ಕಷ್ಟ ಇದ್ದದ್ದು ಮುಂದೆ ಬರ್ತಂತ ಇಂಥ ಪ್ರತಿಭೆಗಳು ನೀವೆಂತ ಹೇಳಕ್ಕೆ ಬಯಸ್ತೀರಿ? ಒಂದು ಹೇಳ,
1: ಪ್ರತಿಭೆ ನಮ್ಮ ಸಮುದಾಯದಲ್ಲಿ ಪ್ರತಿಭೆಗಳು ತುಂಬಾ ಉಳ್ಳವರು, ಕೆಲವು ಅವಕಾಶ ಸಿಕ್ಕಿತ್ತಲ್ಲ ಅವರಿಗೆ, ಕೆಲವು ಅವಕಾಶ ಸಿಕ್ಕಿದ್ರಲ್ಲ ಅದರ ಸರಿಯಾಗಿ ಒಂದು ಉಪಯೋಗಿಸಲ್ಲ, ಹಂಗಿದ್ದರಿ ಅಂತರನ್ನೆಲ್ಲಡೆ ಅವಕಾಶ ಇರುತ್ತೆ, ನಾವು ಅದರ ಉಪಯೋಗಿಸಬೇಕು. ನಮ್ಮ ಇದ್ದ ಕಲೆನ ಅದರ ಅಲ್ಲಿ ಇದು ಮಾಡಬಹುದು, ಇದು ಅವಕಾಶ ಸಿಕ್ಕಿತ್ತು, ನಾವು ಅದರ
0: ಇಲ್ಲಿ ವೇದಿಕೆ ಸಿಕ್ಕಿತ್ತು, ನಾವು ಅದರ ತೋರಿಸ್ಬೇಕು.

0: ಎಸ್ ಡಿ ಎಂ ಕಾಲೇಜದ ರೇಡಿಯೋ ನಿನಾದ ನಿಲೆಗೊಂದು ಈಗ ಕುಂಬಾರ ಭಾಷೆ ಸೊಗಡದ ಒಂದು ಕಾರ್ಯಕ್ರಮ ಮಾಡುಂಡ್ರು. ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಿದ್ರು?
1: ಇದು ಲಾಯ್ಕನೊಂದು ಪ್ರೋಗ್ರಾಮ್ ಆಗುಂಟು, ಸಮುದಾಯದವರ ಗುರುತಿಸಿದೊಂದು ಅವರೊಂದು ಅವರ ಮನದಲ್ಲದ ಮಾತೊಂದು ಹೇಳಂತ ಒಂದು ಅವಕಾಶ ಸಿಕ್ಕಿತು. ಇದು ಎಲ್ಲೆಲ್ಲ ಸಿಕ್ಕತ್ತಲ್ಲಂತ ಅವಕಾಶ. ಈ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ, ಎಸ್ ಡಿ ಎಂ ಕಾಲೇಜ್ ರೇಡಿಯೋ ನಿನಾದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಇದರಲ್ಲಿ ನಮ್ಮ ಭಾಷೆಯಲ್ಲಿ ಒಂದು ಮಾತಾಡ್ತೊಂದು ಅವಕಾಶ ಸಿಕ್ಕಿತ್ತು. ಎಲ್ಲಿಲ್ಲ ಅಂತ ಅವಕಾಶ ಸಿಕ್ಕ ಕಮ್ಮಿ ನಮ್ಮ ಸಮುದಾಯದ ಇದರಲ್ಲಿ, ಅಂತೊಂದು ದೊಡ್ಡ ಅವಕಾಶ ಅಂದ್ರೆ ಇಲ್ಲ ಇದೊಂದು ರೇಡಿಯೋ ನಿನಾದರೆ. ಅದೇ ನಾವೀಗ ಮನೇಲಿ ಮಾತಾಡ್ತಂತ ಒಂದು ಕುಂಬಾರ ಭಾಷೆ, ನಾನು ಒಂದು ರೇಡಿಯೋಲಿ ಮಾತಾಡ್ತಂದು ಅವಕಾಶ, ಅದಲ್ಲ ರೇಡಿಯೋಲಿ ಮಾತಾಡಿದ ಅದು ಬೇತ ಜನ ಆದರ ನಮ್ಮ ಭಾಷೆನ ನಾವು ಮಾತಾಡ್ತೊಂದು ಭಾಷೆನ ಅವರಲ್ಲಿ ಒಂದು ಕೇಂತೊಂದು ಅವಕಾಶ ಸಿಕ್ಕುತ್ತೆ ಇದರಲ್ಲಿ. ಮತ್ತೆ ಇದರಲ್ಲಿ ಬೇತೆ ಬೇತೆ ನಮ್ಮ ಸಮುದಾಯದ ಒಂದು ಬೇತೆ ಬೇತೆ ಪ್ರತಿಭೆಗಳ ಇಲ್ಲಿ ಬಂದಿದೊಂದು ಅವರ ಗುರುತಿಸಿನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ.
0: ಈಗ ನಮ್ಮ ಕೇಳುಗರಿ ನಿಮ್ಮ ಒಂದು ಸ್ವರಲ್ಲಿ ಇನ್ನೊಂದು ಪದ್ಯ ಹೇಳ್ತೀರಿ? ಅದೊಂದು

0: ನೀವು ಬೇತೆ ಬೇತೆ ರೀತಿಯಲ್ಲಿ ಗೋಡೆ ಚಿತ್ರ ಡ್ರಾಯಿಂಗ್ ಇದೆಲ್ಲ ಮಾಡ್ತೀರಿ, ಒಂದು ಶಾಲೆಗಳಲ್ಲಿ ನೀವು ಮಕ್ಕಳು ಆಕರ್ಷಣೆ ಆಗಿ ಮಾಡ್ತಂತ ಚಿತ್ರ ಎಲ್ಲ ಮಾಡ್ತೀರಿ ಇಲ್ಲಿ ಅಡಿ?
1: ಹೌದು, ನಾವೀಗ ನಲಿಕಲಿದ ಎಲ್ಲ ಮಾಡಿದ್ವು ಶಾಲೆಯಲ್ಲಿ ಕೆಲವು, ಅದರಲ್ಲಿ ಒಂದು ಸಣ್ಣ ಮಕ್ಕಳು ಅಂತ ಯೂಸ್ ಆಗ್ತದೆ ಕೆಲವು ಅಂಗನವಾಡಿಲಿ, ಮತ್ತೆ ದೊಡ್ಡ ಶಾಲೆಯಲ್ಲ ನಲಿಕಲಿದಂತ ಪ್ರಾಣಿ ಪಕ್ಷಿಗಳು ಚಿತ್ರ, ಮತ್ತೆ ಪೆನ್ಸಿಲ್ ಅಂತ ಆಕೃತಿಗಳು ಚಿತ್ರ, ಮತ್ತೆ ಕೆಲವು ಲೈನ್ಸ್ಗಳೆಲ್ಲ ಅವ್ರಿಗೆ ಬೇಕಾದ ಶಾಲೆಯಲ್ಲೆಲ್ಲ ಅದು ಅವ್ರಿಗೆ ಒಂದು ಅಟ್ರಾಕ್ಟ್ ಆಗ್ತಲಕ ಬರೆದದೆಲ್ಲ. ಕೆಲವು ಶಾಲೆ ಒಂದು ಅಲಂಕಾರ ವಿದ್ಯೆ ಬರುತ್ತೆ ಅಲ್ಲಿ ಬರೆದದ್ದು, ಮತ್ತೆ ಉಪ್ಪಿನಂಗಡಿ ಸೈಡ್ ತುಂಬೆ ಸೈಡ್ ಶಾಲೆಯಲ್ಲೆಲ್ಲ ಒಂದು ಬರೀ, ಅದಲ್ಲದೆ ಬೇತೆ ಪಂಚಾಯತ್ ಬೋರ್ಡ್ಗಳೆಲ್ಲ ಅದೆಲ್ಲ ಕೆಲವು ಬರೆದದ್ದು
0: ಕೊಟ್ಟು ನೀವು ಅದು ಜನರಿಗೆ ಆಕರ್ಷಣೆ ಆಗಿರ್ತಂತ ಚಿತ್ರಗಳನ್ನ ನೀವು ಮಾಡಿದಿರಿ. ಈಗ ನೀವು ಇನ್ನು ಚಿತ್ರ ಎಲ್ಲ ಮಾಡ್ತೀರಿ, ಇದಕ್ಕೆ ನಿಮ್ಮ ಈ ಕೆಲಸದ ಗುರುಗಳು ಅಥವಾ ಯಾರಡೊಬ್ಬರು ಶಿಕ್ಷಕರು ನಿಮ್ಗೆ ಇದಕ್ಕೆ ಸಪೋರ್ಟ್ ಎಲ್ಲ ಮಾಡಿದಾರೆ ಅಂತ
1: ಮಾಡಿದ್ರೆ? ನಾನು ಹೈಸ್ಕೂಲ್ ಈ ರೀತಿ ಒಂದು ಚಿತ್ರಕಲೆಯಿಂದ ಅದೇ ಫಸ್ಟ್ ಅಂಗನವಾಡಿನಲ್ಲಿ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಅಷ್ಟ ನಂಗೆ ಕಾಲಿದಾಸ್ ಚಿತ್ರಕಲೆದು ಅಸ್ ಐಡಿಯಾಸ್ ಇದ್ದಲ್ಲ, ಕೆಲವು ಐಡಿಯಾಸ್ ಕೊಟ್ಟು ನಮ್ಮ ಒಂದನೇ ಕ್ಲಾಸ್ ಅಲ್ಲಿ ಎಲ್ಲ ನಮ್ಮ ವೀಣಾ ಟೀಚರ್ ಅಂತ ಇದ್ದರು, ಅವರು ಕೆಲವು ಅವರು ಚಿತ್ರಕಲೆ ಹಿಂಗೆ ಚಿತ್ರ ಮಾಡಿ ತೋರಿಸಿದ್ರು, ಹಿಂಗೆ ಮಾಡೋಕ್ಕೊಂದೆಲ್ಲ ಹೇಳಿಕೊಟ್ಟಿದ್ದರು. ಅದರಿಂದ ಅಲ್ಲಿ ನಮಗೆ ಒಂದು ಪ್ರತಿಭಾ ಕಾರಂಜಿಲೆಲ್ಲ ಬೆತ್ತೆ ಬೆತ್ತೆ ಇದಕ್ಕೆ ಓಕೆ ನಮಗೆ ಒಂದು ದೊಡ್ಡ ಅವಕಾಶ ಅಲ್ಲಿ ಸಿಕ್ಕಿತ್ತು. ತುಂಬ ಸಪೋರ್ಟ್ ಮಾಡ್ತಿರೋರು ಅವ್ರು ನಮಗೆ ಚಿತ್ರಕಲೆ ಎಲ್ಲ, ಮತ್ತೆ ಪದ್ಯ ಹೇಳ್ತಲಂಗೆ ಅವರು ತುಂಬ ಸಪೋರ್ಟ್ ಮಾಡ್ತಿರೋರು, ಕೆಲವು ಭಾವಗೀತೆ ಭಕ್ತಿಗೀತೆ ಆಗಿರಲಿ ಅಂದ್ರೆ ಹಿಂಗೆ ಹೇಳೋಕ್ಕೊಂದೆಲ್ಲ ಕೆಲವು ಐಡಿಯಾಸ್ ಎಲ್ಲ ಆಗಂದಲ್ಲೇ ಅವ್ರು ನಮಗೆ ಹೇಳಿಕೊಟ್ಟು
0: ಬೆನ್ನು ತಟ್ಟಿದ್ದು ಪ್ರೋತ್ಸಾಹ ಮಾಡಿದ್ರು,
1: ಬೆನ್ನು ತಟ್ಟಿ ನಮ್ಮವರೆಲ್ಲ ಪ್ರೋತ್ಸಾಹ ಕೊಟ್ಟು ನಿಂತಾರೆ. ಆಗ
0: ನಿಮಗೆ ಪದ್ಯ ಎಲ್ಲ ಹೇಳ್ತದೆ ವೇದಿಕೆಲ್ಲ ಪದ್ಯ ಹೇಳ್ತದೆ ಎಲ್ಲ ಮಾಡ್ತೀರಿ, ಅದರೊಟ್ಟಿ ಎಲ್ಲ ಆಡಿ ನೀವು ಆಲ್ಬಮ್ ಸಾಂಗ್ ಏನಾಡಿ ಮಾಡ್ತೀರಾ? ಇದು ಆಡಿ
1: ಆಲ್ಬಮ್ ಸಾಂಗ್ ಮಾಡಿದೆ, ಫಸ್ಟ್ ಆಲ್ಬಮ್ ಸಾಂಗ್ ಅಲ್ಲದೆ ಒಂದು ಕೊರಗಜ್ಜನ ಸ್ವಾಮಿ ಭಕ್ತಿ ಇತ್ತು ಒಂದು
0: ಮಾಡಿದ್ದು,
1: ಅದು ಹಿಂಗೆ ಬರೆದ್ದೆ ಕೊರಗಜ್ಜನ
0: ಸಾಹಿತ್ಯ ಎಲ್ಲ ನೀವೇ ಬರೆದ?
1: ಸಾಹಿತ್ಯ ಇಲ್ಲ, ಅದು ಬೆಳ್ತಂಗಡಿದವರು ಬರ್ಬಾರದು. ಮತ್ತೆ ಈಗ ಭಕ್ತಿ ಇತ್ತದ ಆಲ್ಬಮ್ ಸಾಂಗ್ ಅಲ್ಲದೆ ಶರವರು ಶ್ರೀ ದುರ್ಗಮ್ಮ ಪರಮೇಶ್ವರಿ ದೇವಸ್ಥಾನದ ಅಲ್ಲಿ ಪ್ರಮುಖ ಶಕ್ತಿ ಒಂದು ಭಕ್ತಿ ಇತ್ತು ಒಂದು ರೆಕಾರ್ಡಿಂಗ್ ಮಾಡ್ದೆ, ಮತ್ತೆ ಅದನ್ನು ಮುಂಚೆ ಅಲ್ಲಿದ್ದೇ ಒಂದು ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಅದೆಲ್ಲ ತುಂಬಾ ಜನ ಇಷ್ಟ ಆಯ್ತು. ಅದೇ ಮತ್ತೆ ಕೆಲವು ಸಾಂಗ್ ಎಲ್ಲ ಅವಕಾಶ ಸಿಕ್ಕಿತ್ತು ನಮಗೆ,
0: ಬೇತೆ ಕೊಡಿ ಅವಕಾಶ ಸಿಕ್ಕಿತ್ತು
1: ಕೆಲವು. ಈಗ ಮುನ್ನೊಂದು ನಾಟಕ ಎಲ್ಲ ಒಂದು ಸಾಂಗ್ ಹೇಳೋಕೆ

0: ಈ ಸುತ್ತಮುತ್ತ ಕಡಬದ ಶೇಖರ್ ಅವರು ಕಲಾ ಪ್ರಪಂಚದ ಅನಾವರಣ ನಾವೆಲ್ಲ ಕೇಳೋ. ಬ್ರಷ್ ಇಂದ ಗೋಡೆ ಜೀವ ತುಂಬುತ್ತು ಅವರ ಕಲೆ, ಅಲ್ಲದೆ ಮನಸ್ಸಿ ತಂಪು ಮಾಡ್ತಂತಂದು ಅವರು ಗಾಯನ. ನಿಜವಾಗಿ ನಮ್ಮ ಕೇಳುಗರು ಇದೊಂದು ಉಡುಗೊರೆಂದೇ ಹೇಳಲು. ನೀವಿಂದ ನಮ್ಮ ಸ್ಟುಡಿಯೋಲಿ ಬಂದು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಕ್ಕೆ, ನಿಮ್ಮ ಕಲಾ ಬದುಕುದ ನಾಯಕದ ಜರ್ನಿನ ನಮ್ಮೊಟ್ಟಿ ಹಂಚಿಂಡಕ್ಕೆ, SDM ಕಾಲೇಜದ ರೇಡಿಯೋ ನಿನಾದ 90.4 FM ದ ಪರವಾಗಿ, ಮತ್ತೆ ಎಲ್ಲಾ ಕೇಳುಗರ ಪರವಾಗಿ ನಿಮ್ಮ ಈ ಹೃದಯಪೂರ್ವಕ ಧನ್ಯವಾದ ಹೇಳಲಿ. ನಾನು ನೀವು ಮಾಡ್ತಾ ನಿಮ್ಮ ವೃತ್ತಿ ಜೊತೆ ನಿಮ್ಮ ಕಲಾ ಪ್ರಪಂಚಲ ಹಿಂಗೇನೆ ಮುಂದುವರಿಯಲಿ, ನಿಮ್ಮ ಇನ್ನಸ್ ಹೆಸರು ಮಾಡ್ತಂತ ಕೀರ್ತಿ ಸಿಕ್ಕಿ ನಾನು ಹಾರೈಸಿರ್ಲಿ.
1: ಧನ್ಯವಾದ.
0: ಪ್ರತಿಭೆ ಎಲ್ಲ ಇದ್ದಡೆಲ್ಲ, ಅದಕ್ಕೆ ಒಂದು ವೇದಿಕೆ ಸಿಕ್ಕಿದರೆ ಅದು ಇಡೀ ಜಗತ್ತಿ ಬೆಳಕಾತ್ತೊಂದು ಹೇಳ್ತಕ್ಕೆ ನಮ್ಮ ಇಂದಿನ ನೆಂಟರು ಶೇಖರ್ ಅವರೇ ಸಾಕ್ಷಿ. ಇಂಥದೇ ಇನ್ನೊಂದು ವಿಶಿಷ್ಟ ಪ್ರತಿಭೆನ ಕತೆ ದೊಟ್ಟಿ ನಾನು ಮತ್ತೆ ಬತ್ತೆ ಹಸ್ತಮಠ ಕೇಳಿ. ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಸತ್ಯಮುಟ್ಟ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಗಾಯಕ ಶೇಖರ ಕುಮಾರ ಕಡಬ, ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳಿರ್ನಿ, ಇದು STM ಕಾಲೇಜ್ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ರೇಡಿಯೋ ಜಾಕಿ ವಿಷಯದ ಪ್ರಾಯೋಗಿಕ ತರಗತಿ. ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ಬಾನುಲಿ ಪಾಠ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪ್ರಾಯೋಗಿಕ ತರಗತಿ ನಡೆಸಿಕೊಡುವವರು ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು.
1: ಹೇಳೋರಿಗೆಲ್ಲ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ. ನಾನು ಇವತ್ತು ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಕ್ಲಾಸ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಕ್ಲಾಸಲ್ಲಿ ಇವತ್ತು ದಿವ್ಯಾ ಇದ್ದಾರೆ, ಅಕ್ಷತಾ ನಾಯಕ್ ಅವರಿದ್ದಾರೆ,

0: ಪ್ರತೀಕ್ಷಾ, ಅನುಪಮ್, ಅರ್ಚನಾ, ದಿಶಾ, ಅಕ್ಷಯ್, ತೋಮಿನ್ ವಸಿಸ್ತಾ ಇದ್ದಾರೆ.
1: ಈ ಕ್ಲಾಸಲ್ಲಿ ನಾವು ಏನ್ ಮಾತಾಡ್ತಾ ಇದ್ದೀವಿ ಅಂದ್ರೆ ವೃತ್ತಿಪರತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಈ ಕ್ಲಾಸ್ ಯಾವ್ದಂದ್ರೆ ರೇಡಿಯೋ ಜಾಕಿ ಕ್ಲಾಸು. ವೃತ್ತಿಪರತೆಯ ಬೇರೆ ಬೇರೆ ಆಯಾಮಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಕ್ಲಾಸು ಆ ವೃತ್ತಿಪರತೆಯನ್ನ ವ್ಯಾಖ್ಯಾನಿಸಿ, ಮರು ವ್ಯಾಖ್ಯಾನಿಸಿ, ಅದನ್ನ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು, ಎಸ್ಪೆಷಲಿ ವೆನ್ ವಿ ಆರ್ ಸಪೋಸ್ ಟು ರೆಪ್ರೆಸೆಂಟ್ ರೇಡಿಯೋ ಮೀಡಿಯಂ ಥ್ರೂ ಅವರ್ ವಾಯ್ಸ್ ಮಾಡ್ಯುಲೇಷನ್, ಥ್ರೂ ಅವರ್ ಥಾಟ್ ಪ್ರಾಸೆಸ್, ಥ್ರೂ ಅವರ್ ಲಿಂಗ್ವಿಸ್ಟಿಕ್ ಪ್ಯಾಟರ್ನ್ಸ್, ಹೌ ವಿ ಕ್ಯಾನ್ ಎನ್ರಿಚ್ ಅವರ್ ಪ್ರೊಫೆಷನಲಿಸಮ್ ಅನ್ನುವ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಈ ಕ್ಲಾಸ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಒಂದು ವೃತ್ತಿಪರತೆ ಅಂದ್ರೆ ಏನು, ವೃತ್ತಿಪರತೆಯ ಬಗ್ಗೆ ಯೋಚನೆ ಮಾಡುವ ಕಾಲಕ್ಕೆಲ್ಲ ನಮಗೆ ಅನ್ಸೋದೇನಂತಂದ್ರೆ ಒಂದು ನಿರ್ದಿಷ್ಟ ವೃತ್ತಿ ಅಂತ ಇರುತ್ತೆ. ಆ ವೃತ್ತಿಗೆ ಅದರದೇ ಆದ ಒಂದು ನಿಯಮಾವಳಿಗಳಿರ್ತವೆ. ಮುಂಚೆನೆ ಆ ನಿಯಮಾವಳಿಗಳನ್ನು ಗೊತ್ತು ಮಾಡಿಕೊಂಡು ಆ ವೃತ್ತಿ ಏನ್ ನಿರೀಕ್ಷೆ ಮಾಡ್ತದೆ ಆ ಕ್ವಾಲಿಟೀಸ್ ಅನ್ನ ನಾನು ಗಳಿಸಿಕೊಳ್ತೀನಿ. ಹಾಗೆ ಗಳಿಸಿಕೊಳ್ತಾ ಆ ವೃತ್ತಿಯನ್ನ ಸೇರ್ತೀನಿ. ಆ ವೃತ್ತಿ ಸೇರಿದ ನಂತರ ನಾನು ನನ್ನದೇ ಆದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಇವಾಗ ಕ್ವಶನ್ ಏನಂದ್ರೆ ಆ ವೃತ್ತಿಯನ್ನ ನಾನು ಯಾಂತ್ರಿಕವಾಗಿ ನಿರ್ವಹಿಸ್ತೇನೆ ಅಥವಾ ತುಂಬಾ ಇನ್ವಾಲ್ವ್ಡ್ ಐಡೆಂಟಿಟಿಯ ಜೊತೆಗೆ ನಿರ್ವಹಿಸ್ತೀನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನೀವು ವೃತ್ತಿಪರತೆಯನ್ನ ಯಾಂತ್ರಿಕವಾಗಿ ನಿರ್ವಹಿಸ್ತಾ ಇದ್ದೀರಾ ಅಥವಾ ಅದರ ಆಚೆಗೆ ಯಾಂತ್ರಿಕವಲ್ಲದ ರೀತಿಯಲ್ಲಿ ತುಂಬಾ ಬೌದ್ಧಿಕವಾಗಿ, ತುಂಬಾ ಕ್ರಿಯಾಶೀಲವಾಗಿ, ಸೃಜನಶೀಲವಾಗಿ, ತುಂಬಾ ಕ್ರಿಯೇಟಿವ್ ಆಗಿ ನೀವೇ ಆಯ್ದುಕೊಂಡ ವೃತ್ತಿಯನ್ನ ತುಂಬಾ ಭಿನ್ನವಾಗಿ ನಿರ್ವಹಿಸ್ತಾ ಇದ್ದೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಂತದಲ್ಲಿ ನಾನು ಬಹಳ ಸಲ ಗಮನಿಸೋದೆ ಅಂತಂದ್ರೆ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಆಕ್ಚುಲಿ ನಮ್ಮ SDM ಸಂಸ್ಥೆಯ ಒಂದು ದೊಡ್ಡ ನಂಬಿಕೆ ಏನಂತಂದ್ರೆ ಕ್ಲಾಸ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಕ್ಲಾಸ್ ಈಸ್ ವೆರಿ ಬ್ಯೂಟಿಫುಲ್, ಕ್ಲಾಸ್ ಅಲ್ಲಿರುವಂತ ವಿದ್ಯಾರ್ಥಿಗಳು ಕೂಡ ತುಂಬಾ ಮಹತ್ವದ ವ್ಯಕ್ತಿತ್ವಗಳು ಅಂತ ಕನ್ಸಿಡರ್ ಮಾಡುವಂತ SDM ಕಲ್ಚರ್ ನಮ್ದು. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ನಮ್ಮ ಕ್ಲಾಸ್ ರೂಮ್ಗಳು ಏಕಮುಖಿ ಆಗಿರೋದಿಲ್ಲ ಅಂತ, ಡಿಸ್ಕಷನ್ ಓರಿಯೆಂಟೆಡ್ ಆಗಿರ್ತವೆ. ಆ ದೃಷ್ಟಿಯಿಂದ ಈ ಕ್ಲಾಸ್ ನನಗೆ ಮುಖ್ಯ ಅಂತ ಅನ್ಸುತ್ತೆ. ವೃತ್ತಿಪರತೆಯ ಬಗ್ಗೆ ನಾವು ಮಾತನಾಡುವ ಕಾಲಕ್ಕೆ ನಿಮಗೇನ್ ಅನ್ಸುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ಸ್ಬೋದಲ್ವಾ? ಅನುಪಮ್, ನಿಮಗೇನ್ ಅನ್ಸುತ್ತೆ ಹೇಳಿ, ವೃತ್ತಿಪರತೆ ಅಂದ್ರೆ ಏನು, ನೀವು ಹೇಗೆ ಗ್ರಹಿಸ್ತೀರಿ? ಯಾಕೆ ನಾನು ಯಾವುದೇ ಒಂದು ವೃತ್ತಿಯನ್ನ ಎನ್ರಿಚ್ ಮಾಡುವ ಸಾಧ್ಯತೆಗಳು ಯಾವಾಗ ಬರ್ತವೆ ಅಂದ್ರೆ ನನ್ನ ಪ್ರೈಮರಿ ನಾಲೆಡ್ಜ್ ಇದ್ದಾಗ ಮಾತ್ರ ಬರುತ್ತೆ. ಈಗ ನಾನು ಹಿಂದೆ ಉದಾಹರಣೆಗಳನ್ನು ಹೇಳಿದ್ದೆ, ಒಬ್ಬ ಡಾಕ್ಟರ್ಗೆ ಅವ್ರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ಒಬ್ಬ ಟೆಕ್ನಿಷಿಯನ್ಗೆ ಅವ್ರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ಅಥವಾ ಶಿಕ್ಷಕನಿಗೆ ಅವ್ರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ವಿಜ್ಞಾನಿಗೆ ಅವ್ರದೇ ಆದ ಒಂದು ವೃತ್ತಿಪರತೆಯ ಶಕ್ತಿ ಇರ್ತದೆ. ಸೊ ನೀವು ಹೇಗೆ ವೃತ್ತಿಪರತೆಯನ್ನ ನೋಡಬಹುದು?
2: ಸರ್, ವೃತ್ತಿಪರತೆ ಅಂದ್ರೆ ನನ್ನ ಪ್ರಕಾರ ಯಾವುದೇ ಒಂದು ವ್ಯಕ್ತಿ ಆ ಕೆಲಸದಲ್ಲಿ ಅವನಿಗೆ ನನ್ನದೇ ಕೆಲಸ ಅಂತ ಅವನಿಗೊಂದು ಅದರ ಬಗ್ಗೆ ಹೆಮ್ಮೆ ಇರಬೇಕು. ಆಮೇಲೆ ಅವನು ಮಾಡಬೇಕಿದ್ರೆ ಆ ಕೆಲಸ ಅವನಿಗೆ ಅದರ ಮಹತ್ವ ಗೊತ್ತಿರಬೇಕು. ಅವನ ಕೆಲಸದಿಂದ ಬೇರೆಯವರಿಗೆ ಎಷ್ಟು ಜನರಿಗೆ ಅದು ಎಫೆಕ್ಟ್ ಆಗ್ತದೆ ಅಥವಾ ಅವನ ಕೆಲಸದ ಮೂಲಕ ಎಷ್ಟು ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅವನಿಗೆ ಅದರ ಬಗ್ಗೆ ಒಂದು ಎಲ್ಲ ಹಿಡಿತಿರ್ಬೇಕು. ಮತ್ತೆ ತನ್ನ ಕೆಲಸವನ್ನು ತಾನು ಶ್ರದ್ಧೆಯಿಂದ ಮಾಡೋದೇ ಒಂದು ಪ್ರೊಫೆಷನಲಿಸಂ ಅಂತ.
1: ನೋಡಿ, ಅನುಪಮ್ ಏನ್ ಹೇಳಿದ್ರಂದ್ರೆ, ಯಾರು ಶ್ರದ್ಧೆಯೊಂದಿಗೆ ವೃತ್ತಿಯ ಜೊತೆಗೆ ಗುರುತಿಸ್ಕೊಳ್ತಾರೋ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅನ್ನುವಂತ ಆಲೋಚನೆಯನ್ನ ಅನುಪಮ್ ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ, ಯಾವುದೋ ಒಂದು ಕೆಲಸದಲ್ಲಿ ನಾನು ಇರ್ತೀನಿ, ಆ ಕೆಲಸನ ನಿರ್ವಹಣೆ ಮಾಡ್ತಾ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ನನಗೆ ಅರಿವಿಲ್ಲದ ಹಾಗೆ ಅದ್ರ ಮೇಲೆ ಹಿಡಿತ ಬರ್ತದೆ. ಹಿಡಿತ ಬಂದ ಮೇಲೆ ನಾನು ಒಂದು ಹೆಜ್ಜೆ ಮತ್ತೆ ಮತ್ತೆ ಮುಂದೆ ಹೋಗುವಂತ ಒಂದು ತುಡಿತ ಬರ್ತದೆ. ಆ ಇನ್ನರ್ ಅರ್ಜಿನ ಮುಖಾಂತರ ನಾನು ಒಂದು ಪ್ರೊಫೆಷನ್ ಅನ್ನ ಎನ್ರಿಚ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮಗೆ ಕಾಂಟ್ರಿಬ್ಯೂಟರಿ ಮಾಡೆಲ್ಗಳು ಸಿಗ್ತವೆ ಅಂತ. ಒಬ್ಬ ಡಾಕ್ಟರು ವೃತ್ತಿಪರವಾಗಿ ತುಂಬಾ ಎನ್ರಿಚ್ಡ್ ಅಂತ ಯಾವಾಗ ಅನ್ಸದಂತಂದ್ರೆ, ನಿಮ್ಮ ಜೊತೆಗೆ ಒಂದೆರಡು ಮಾತಾಡಿದ ತಕ್ಷಣ ನಿಮಗೆ ಏನಾಗಿದೆ ಅಂತ ಅಥೆಂಟಿಕ್ ಆಗಿ ಹೇಳ್ತಾರಲ್ಲ, ವಿಥೌಟ್ ಸ್ಕ್ಯಾನಿಂಗ್ ಮೆಕಾನಿಸಮ್, ಅದನ್ನ ಪ್ರಿಫರ್ ಮಾಡದೇನೆ ಹೇಳುವ ಶಕ್ತಿ ಕೆಲವರಿಗಿರುತ್ತೆ. ಏನಾಗಿದೆ, ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಯುವರ್ ಹೆಲ್ತ್ ಅಂತ ಅಥೆಂಟಿಕ್ ಆಗಿ ಒಬ್ಬ ವೈದ್ಯ ಹೇಳ್ತಾನೆ ಅಂತಂದ್ರೆ, ದಟ್ ಫಿಸಿಷಿಯನ್ ಈಸ್ ಪ್ರೊಫೆಷನಲಿ ಎನ್ರಿಚ್ಡ್ ಅಂತ ಅರ್ಥ. ಹಂಗಾಗಿ ನನಗೆ ಅನುಪಮ್ ಹೇಳಿದ ಮಾತು ಇದೆಯಲ್ಲ ಅಂದ್ರೆ, ನೀವು ಯಾವಾಗ ಶ್ರದ್ಧೆಯ ಜೊತೆಗೆ ಗುರುತಿಸಿಕೊಳ್ತೀರಿ ವಿತ್ ಯುವರ್ ಪ್ರೈಮರಿ ನಾಲೆಡ್ಜ್ ಅಂಡ್ ಎಕ್ಸ್ಟೆಂಡೆಡ್ ನಾಲೆಡ್ಜ್, ಅದ್ರ ಮೇಲೆ ನಿಮ್ಮದೇ ಆದ ಒಂದು ಕೌಶಲ್ಯ ರೂಪುಗೊಳ್ಳುತ್ತದೆ. ನಾಲೆಡ್ಜ್ ಮತ್ತೆ ಸ್ಕಿಲ್ ಅನ್ನ ಸೇರಿಸಿ ನೀವು ಆ ವೃತ್ತಿಯನ್ನ ನಿರ್ವಹಣೆ ಮಾಡಿದಾಗ ಆ ಶ್ರದ್ಧೆ ಅಂದ್ರೆ, ನಾನು ನಿಮಗೆ ಶ್ರದ್ಧೆ ಅಂತ ನಿಮ್ಮ ಪದವನ್ನು ನಾನು ಈಗೇನೆ ಗ್ರಹಿಸೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾಲೆಡ್ಜ್ ಮತ್ತೆ ಕೌಶಲ್ಯ ಇವೆರಡನ್ನ ಮೌಲ್ಡ್ ಮಾಡಿಕೊಂಡು ಅಥವಾ ಬ್ಲೆಂಡ್ ಮಾಡ್ಕೊಂಡು ನೀವು ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಿ, ಅವಾಗ ಆ ವೃತ್ತಿಯನ್ನ ಎನ್ರಿಚ್ ಮಾಡ್ತಾ ಹೋಗ್ತೀರಿ ಅಂತ ಅನುಪಮ್ ಹೇಳಿದ್ರು. ಅಕ್ಷತ, ನಿಮಗೇನು ಅನ್ಸುತ್ತೆ? ಅನುಪಮ್ ಹೇಳಿದ ಮಾತನ್ನೇ ಮುಂದುವರಿಸೋದಾದ್ರೆ, ನಿಮಗೇನು ಅನ್ಸುತ್ತೆ ವೃತ್ತಿಪರತೆಯನ್ನ ಅವ್ರು ಶ್ರದ್ಧೆ ಮತ್ತೆ ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಅವ್ರು ಮಾತಾಡಿದ್ರು. ಪ್ರೊಫೆಷನಲಿಸಂ ಅನ್ನೋದನ್ನ ನೀವು ಹೇಗೆ ನೋಡ್ತೀರಿ?
3: ನಮಸ್ಕಾರ ಎಲ್ರಿಗೂ. ಅನುಪಮ್ ಹೇಳಿದ ಪ್ರಕಾರ ಶ್ರದ್ಧೆ ಮತ್ತೆ ಒಂದು ಕೆಲಸದ ಮೇಲೆ ಅವರ ಪ್ರೊಫೆಷನಲಿಸಂ, ಒಂದು ಕೆಲಸದ ಮೇಲೆ ಶ್ರದ್ಧೆ ಮಾತ್ರ ಅಲ್ಲ, ಅವರು ಮತ್ತೊಬ್ಬರನ್ನು ನೋಡಿಕೊಳ್ಳುವ ರೀತಿ ಅಂತ ಹೇಳಿದ್ರೆ, ಯಾರು ಬಂದರೂ ಕೂಡ ಅವರನ್ನು ಗೌರವದಿಂದ ಮಾತನಾಡಿಸುವ ರೀತಿ ಇರಬಹುದು, ಮತ್ತೆ ಸಮಯ ಪ್ರಜ್ಞೆ ಇರಬಹುದು, ಅವರು ಅವರಿಗೆ ಕೊಟ್ಟ ಕೆಲಸವನ್ನು ಆ ಸಮಯಕ್ಕೆ ತಕ್ಕಂತೆ ನಿರ್ವಹಿಸಿ ಮುಂದುವರಿಸುವುದು, ಮತ್ತೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುವುದು, ಇದು ಪ್ರೊಫೆಷನಲಿಸಂ ಕೂಡ ಇನ್ಕ್ಲೂಡ್ ಆಗ್ತದೆ. ಮತ್ತೆ ಒಂದು ಕೆಲಸದ ಬಗ್ಗೆ ಎಕ್ಸ್ಪರ್ಟ್ ಆಗಿ ಅಂತ ಹೇಳಿದ್ರೆ, ಆದರೆ ಆ ವಿಷಯ ಬಿಟ್ಟು ಹೊರಗಿನ ಬೇರೆ ವಿಷಯಗಳನ್ನು ಕೂಡ ತಿಳಿದುಕೊಂಡು ಆ ವಿಷಯದ ಮೇಲೆ ತನ್ನ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ ಅವರ ವೃತ್ತಿಪರತೆ ಇನ್ನೂ ಅಭಿವೃದ್ಧಿ ಪಡ್ಕೊಳ್ಬಹುದು ಅಂತ ಹೇಳಿ ನಾನು ಹೇಳ್ತೇನೆ.
1: ಓಕೆ, ಅಕ್ಷತಾ ಅವರು ಹೇಳಿದ ಮಾತುಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ಸಿದೆ. ಏನಂತಂದ್ರೆ, ನೀವು ಪ್ರೊಫೆಷನಲ್ಲಿ ಎನ್ರಿಚ್ಡ್ ಆಗಬಹುದು, ಅದು ಮತ್ತಷ್ಟು ಬ್ಯೂಟಿಫೈ ಆಗೋದು ಯಾವಾಗ ಅಂತಂದ್ರೆ, ನೀವು ಸಮಯ ಪ್ರಜ್ಞೆ ಜೊತೆಗಿದ್ದಾಗ ಅಂತ. ನೀವು ಅಂದ್ರೆ ಆನ್ ಟೈಮ್ ಪ್ರಿಫರೆನ್ಸ್ ನ ಜೊತೆಗೆ ನೀವು ಒಂದು ಕ್ವಾಲಿಟೇಟಿವ್ ವರ್ಕ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಿ ಅಂತಂದ್ರೆ, ಅದಕ್ಕೆ ಎಲ್ಲ ಕಾಲಗಳಲ್ಲೂ ಕೂಡ ಮಹತ್ವ ಇರ್ತದೆ, ಎಲ್ಲ ಕಾಲಗಳಲ್ಲೂ ಕೂಡ ಒಂದು ಪ್ರಾಶಸ್ತ್ಯ ಬರ್ತದೆ. ಆ ಕಾರಣಕ್ಕಾಗಿನೇ ನಿಮ್ಗೆ ಆದ್ಯತೆ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ಯಾಕೆ ಆದ್ಯತೆ ಸಿಗುತ್ತೆ? ಸಮಾಜದಲ್ಲಿ ಇಂಥವರಿಗೆ ನೀವು ಈ ಕೆಲಸ ವಹಿಸಿದ್ರೆ ಇಂಥ ನಾನ್ ನಿರೀಕ್ಷೆ ಮಾಡಿದ ಕೆಲಸ ಸಾಧ್ಯ ಆಗತ್ತೆ, ನಾನ್ ನಿರೀಕ್ಷೆ ಮಾಡಿದ ಒಂದು ಕೊಡುಗೆ ಸಾಧ್ಯ ಆಗತ್ತೆ ಅಂತ ಕೆಲವರಿಗೆ ನಿರೀಕ್ಷೆ ಇರುತ್ತಲ್ಲ, ಆ ತರದ ಒಂದು ಎಕ್ಸ್ಪೆಕ್ಟೇಷನ್ ಈಡೇರುತ್ತದೆ ಅನ್ನೋದು ಭರವಸೆ ಇರುತ್ತಲ್ಲ, ಅದು ಯಾವಾಗ ಅಂತಂದ್ರೆ ಟೈಮ್ಲಿನೆಸ್ ನ ಪ್ರಜ್ಞೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲಾ ಪ್ರೊಫೆಷನಲ್ ಐಡೆಂಟಿಟಿ, ಆಲ್ ಪ್ರೊಫೆಷನಲ್ ಐಡೆಂಟಿಟೀಸ್ ಆರ್ ಅಲೈನ್ಡ್ ವಿತ್ ದಿಸ್ ಕೈಂಡ್ ಟೈಮ್ಲಿನೆಸ್ ಕಾನ್ಶಿಯಸ್ನೆಸ್. ಅದು ವಿದ್ಯಾರ್ಥಿಯಾಗಿದ್ದಾಗ್ಲಿಂದಾನೆ ನಮಗೆ ಆ ಕಾನ್ಶಿಯಸ್ನೆಸ್ ಜಾಗೃತ ಆಗ್ತಾ ಹೋಗುತ್ತೆ, ಎನರ್ಜೈಸ್ ಆಗ್ತಾ ಹೋಗುತ್ತೆ. ನಾವು ಬಹಳ ಸಲ ಆ ಸಮಯ ಪ್ರಜ್ಞೆಯನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ, ನಾಳೆ ವೃತ್ತಿಗೆ ಪ್ರವೇಶ ಮಾಡಿದಾಗಲೂ ಕೂಡ ಅದೇ ಬಗೆಯ ಮಿತಿಗಳ ಜೊತೆಗೇನೆ ಅವರು ಗುರುತಿಸ್ಕೊಡ್ತಾರೆ. ಅಂದ್ರೆ ಅದು ಆದತ್ತು ಅಂತ ಕರಿತೀವಿ, ಅದು ಅಭ್ಯಾಸ ಆಗಿ ಹೋಗುತ್ತೆ. ನೀವು ಒಂದ್ಸಲ ಅದನ್ನ ಬ್ರೇಕ್ ಮಾಡ್ತಾ ಹೋದ್ರೆ ಅದರದ್ದು ಬ್ಯೂಟಿ ಏನಂತ ಗೊತ್ತಾಗುತ್ತೆ, ಅದ್ರ ರಿಯಲ್ ಫ್ಲೇವರ್ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಅನುಪಮ್ ಹೇಳಿದ ಮಾತನ್ನ ಅಕ್ಷತ ಬೇರೆದೇ ಆದ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರು ಅಂತ ಅನ್ಸುತ್ತೆ ಕ್ಲಾಸ್ ಅಲ್ಲಿ. ಅಂದ್ರೆ ತೊಡಗಿಸಿಕೊಳ್ಳುವಿಕೆ, ಶ್ರದ್ಧೆ ಮತ್ತು ಸಮಯ ಪ್ರಜ್ಞೆ ಜೊತೆಯಾಗಿ ಬಿಟ್ರೆ ನೀವು ವೃತ್ತಿಪರತೆಯನ್ನ ಇನ್ನಷ್ಟು ಎನ್ರಿಚ್ ಮಾಡುವ, ಇನ್ನಷ್ಟು ಎಕ್ಸ್ಟೆಂಡ್ ಮಾಡುವಂತ ಶಕ್ತಿಯನ್ನ ನಿಮಗೆ ಅರಿವಿಲ್ಲದೆ ಪಡಿತೀರಿ ಅಂತ ಅಕ್ಷತ ಅವರು ಹೇಳಿದ್ರು. ಅಕ್ಷಯ್, ನಿಮಗೆ ಏನ್ ಅನ್ಸುತ್ತೆ ಅಕ್ಷತ ಅನುಪಮ್ ಅವರ ಮಾತುಗಳನ್ನು ಕೇಳಿದ ತಕ್ಷಣನೇ?
4: ಸೊ ಹಲೋ ಎವ್ರಿವನ್, ಮೈ ಸೆಲ್ಫ್ ಅಕ್ಷಯ್. ಸೊ ಇನ್ ಅಡಿಷನಲ್ ಟು ಅನುಪಮ್ ಅಂಡ್ ಅಕ್ಷತ, ಈ ಎಲ್ಲಾ ನಾಲೆಜ್ ಇದ್ದು ಅವ್ರ ಶ್ರದ್ಧೆ ಇಟ್ಟು, ಬಟ್ ಅವರದ್ದು ಟೈಮ್ ಮ್ಯಾನೇಜ್ಮೆಂಟ್ ಉಂಟು, ಬಟ್ ನನ್ಗೆ ಎಲ್ಲಾ ವಿಷಯ ಗೊತ್ತುಂಟು, ಬಟ್ ನಂಗೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಾಗಲ್ಲ. ಫಾರ್ ಎಕ್ಸಾಂಪಲ್, ನಾನೊಂದು ಪ್ರೊಫೆಷನಲಿಸಂ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನೊಂದು ಲೆಕ್ಚರ್ ಆಗಿ ಒಂದು ವರ್ಕ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ನಂಗೆಲ್ಲ ಉಂಟು, ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ, ನಾಲೆಜ್ ಉಂಟು, ಟೈಮ್ ಮ್ಯಾನೇಜ್ಮೆಂಟ್ ಉಂಟು, ಕ್ಲಾಸಿಗೆ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ ಗೊತ್ತು, ಪೇಷನ್ಸ್ ಉಂಟು, ಶ್ರದ್ಧೆ ಉಂಟು, ಬಟ್ ನಂಗೆ ಆ ವರ್ಕ್ ಅಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಷನ್ ಮಾಡೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ಯಾವುದು ಸಕ್ಸಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸಿಕ್ಯೂಷನ್ ಮಾಡಿದೆ, ಬಟ್ ನಾನು ಎದುರು ಹೋಗಿ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರೊಫೆಷನಲಿಸಂ ಅಲ್ಲಿ ಡಿಫೈನ್ ಆಗಲ್ಲ. ಸೊ ನಾನು ಈ ಪಾಯಿಂಟ್ ಅನ್ನು ಹೈಲೈಟ್ ಮಾಡ್ತೀನಿ, ಬಟ್ ವಾಟ್ ದೇ ಸೆಡ್ ಆಕ್ಚುಲಿ ಐ ವಾಸ್ ಅಗ್ರೀಡ್ ಫಾರ್ ದಟ್, ಬಟ್ ನನ್ನ ಮುಖಾಂತರ ಅದೆಲ್ಲ ಇದು ನನಗೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಬಟ್ ನಾವೆಲ್ಲೋ ಫೇಲ್ಯೂರ್ ಆಗ್ತೀವಿ ಅಂತ ನನ್ನ ಒಪಿನಿಯನ್.
1: ಅಕ್ಷಯ್ ಪೋರ್ಟ್ರೇ ಮಾಡಿದ್ದೇನಂದ್ರೆ, ಎಟ್ ದ ಮೂಮೆಂಟ್ ಆಫ್ ಎಕ್ಸಿಕ್ಯೂಷನ್ ಇಟ್ ಮ್ಯಾಟರ್ಸ್ ಎ ಲಾಟ್ ಅಂತ. ನಾನು ಏನೋ ತಿಳಿದುಕೊಂಡಿರಬಹುದು, ವಿಚಾರಗಳನ್ನು ತಿಳ್ಕೊಂಡಿರಬಹುದು, ಅಥವಾ ಇನ್ಡೆಪ್ತ್ ನಾಲೆಡ್ಜ್ ಇರಬಹುದು, ಆ ಕ್ಷಣಕ್ಕೆ ಅದನ್ನು ಅನ್ವಯ ಮಾಡಿ ನನ್ನ ಎದುರಿಗಿರುವವರಿಗೆ ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಆ ವೃತ್ತಿ ಅಥೆಂಟಿಕೇಟೇ ಆಗಲ್ಲ ಅಂತ. ನೀವು ಅಂದ್ರೆ ಸಂವಹನನೇ ಇಂಪಾರ್ಟೆಂಟ್ ಅಂತ ಅಕ್ಷಯ್ ಹೇಳಿದ ಮಾತುಗಳಲ್ಲಿ ನಾನು ಗಮನಿಸಿದ್ದೇನಂತಂದ್ರೆ, ಕಮ್ಯುನಿಕೇಶನ್ ಪ್ಯಾಟರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಯುವರ್ ಇನ್ಡೆಪ್ತ್ ನಾಲೆಡ್ಜ್, ಕಮಿಟೆಡ್ ಇನ್ವಾಲ್ವ್ಮೆಂಟ್ ಅಂಡ್ ಟೈಮ್ಲಿನೆಸ್ ಕಾನ್ಶಿಯಸ್ನ೸್ಸ್. ಅವುಗಳ ಜೊತೆಗೆ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂದ್ರೆ, ನಾನು ಅಕ್ಷಯ್ ಅವರ ಮಾತುಗಳನ್ನು ಹೇಗೆ ಯೋಚನೆ ಮಾಡ್ತೀನಿ ಅಂದ್ರೆ, ಹೇಗೆ ಗ್ರಹಿಸ್ತೀನಿ ಅಂದ್ರೆ, ನೀವು ನಿಮ್ಮದೇ ಆದ ಒಂದು ಕಮ್ಯುನಿಕೇಶನ್ ಪ್ಯಾಟರ್ನ್ ಅನ್ನ ಫ್ರೇಮ್ ಮಾಡಬೇಕು. ಈಗ ನೀವು ಯಾವ್ದೊಂದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ, ಅಥವಾ ನೀವು ಮೆಡಿಕಲ್ ವರ್ಲ್ಡ್ ಅಲ್ಲಿ ಇದ್ದೀರಿ ಅನ್ಕೊಳ್ಳಿ, ಅಥವಾ ನೀವು ಇಂಜಿನಿಯರಿಂಗ್ ವರ್ಲ್ಡ್ ಅಲ್ಲಿ ಇದ್ದೀರಿ, ಟೆಕ್ನಿಕಲ್ ವರ್ಲ್ಡ್ ಅಲ್ಲಿ ಇದ್ದೀರಿ ಅನ್ಕೊಳ್ಳಿ, ಸೈಂಟಿಸ್ಟ್ ವರ್ಲ್ಡ್ ಅಲ್ಲಿ ಇದ್ದೀರಿ, ಟೀಚಿಂಗ್ ಪ್ರೊಫೆಷನ್ ಅನ್ನು ನೀವು ರೆಫರ್ ಮಾಡಿದೆ, ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದಾಗ ನೀವು ಆಯಾ ಕ್ಷೇತ್ರಗಳಲ್ಲಿ ಇರುವಂತ ಟಾರ್ಗೆಟ್ ಪೀಪಲ್ ಅಂತ ಇರ್ತಾರಲ್ಲ, ಈಗ ನೀವು ಟೀಚಿಂಗ್ ಅಂದ್ರೆ ಸ್ಟೂಡೆಂಟ್ಸ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಕ್ಷಣ ನೀವು ತಿಳಿದುಕೊಂಡಿದ್ದನ್ನ ಕನ್ವಿ ಮಾಡುವ ರೀತಿಯಲ್ಲಿ ಹೇಳಿದಾಗ ಅವರಿಗೆ ನೀವು ಕನೆಕ್ಟ್ ಆಗ್ತದೆ. ಅಲ್ಲಿ ನನಗೆ ಅಂದ್ರೆ ಅಕ್ಷಯ್ ಹೇಳಿದ ಮಾತುಗಳಲ್ಲಿ ನಿಮ್ಮ ಗೆಲುವು ಅಲ್ಲಿ ಇದೆ ಅಂತ ಅವರು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಹಳ ಅನುಪಮ್, ಅಕ್ಷತ ಮತ್ತೆ ಅಕ್ಷಯ್ ಹೇಳಿದ ಮಾತುಗಳು ಅಂದ್ರೆ ಹೊಸ ಕಾಲದ ಪೀಳಿಗೆ ವೃತ್ತಿಪರತೆಯನ್ನು ಹಿಂಗ್ ನೋಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಅನುಪಮ್, ಅಕ್ಷತ, ಅಕ್ಷಯ್ ಅವರ ಮಾತುಗಳನ್ನು ಕೇಳಿದ ನಂತರ ಉಳಿದವರು ಏನು ಯೋಚನೆ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಟೋಮಿನ್ ಅಬ್ರಹಾಂ ಅವರೇ, ನಿಮಗೇನು ಅನ್ಸುತ್ತೆ ಈಗ ಕ್ಲಾಸ್ನಲ್ಲಿ ಇವರೆಲ್ಲರೂ ಮಾತಾಡಿದ ನಂತರ ಅವ್ರ ಮಾತುಗಳನ್ನು ಕೇಳಿದ್ರಲ್ಲ, ನಿಮ್ಮ ವೃತ್ತಿಪರತೆಯನ್ನು ನೀವು ಹೆಂಗೆ ನೋಡ್ಬೋದು ಅಂತ ಅನ್ಸುತ್ತೆ ಅವರ ಮಾತುಗಳನ್ನು ವಿಸ್ತರಿಸಿ ಹೇಳೋದಾದರೆ?
5: ಸೊ ನನ್ನ ಪ್ರಕಾರ ಪ್ರೊಫೆಷನಲಿಸಂ ಅಂದರೆ ನಾವು ಯಾವುದೇ ಕೆಲಸ, ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಲಿ ಅದನ್ನು ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಪ್ರೊಫೆಷನಲಿಸಂಗೆ ಒಂದು ಮೀನಿಂಗ್ ಬರ್ತದೆ, ಅದರಲ್ಲಿ ಸಿನ್ಸಿಯಾರಿಟಿ, ಎಥಿಕ್ಸ್, ನಮಗೆ ಶ್ರದ್ಧೆ ಎಲ್ಲ ಜಾಸ್ತಿ ಆಗ್ತದೆ. ಈಗ ನಾವು ಅದನ್ನು ಫೋಕಸ್ ಮಾಡಿ ಈಗ ಪ್ರೊಫೆಷನಲಿಸಂ ಇಲ್ಲದಿದ್ರೆ ಅದು ಎಂತ ಸಹ ಇಲ್ಲ, ಈಗ ಎಂತ ಮೀನಿಂಗ್ ಸಹ ಸಿಗುತ್ತಿಲ್ಲ ನಮಗೆ.
1: ಬಹಳ ನೋಡಿ, ಅಬ್ರಹಾಂ ಅವರು ತುಂಬಾ ರಿದಮಿಕ್ ಆಗಿರುವಂತ ಪದಗಳನ್ನು ಬಳಸಿರು, ತುಂಬಾ ಇಂಟ್ರೆಸ್ಟಿಂಗ್ ಇಂಟರ್ಪ್ರಿಟೇಷನ್ ಇದೆ. ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡದಾನೆ, ತುಂಬಾ ಇಷ್ಟಪಟ್ಟು ಆ ಕೆಲಸ ನಿರ್ವಹಿಸಬೇಕು. ಆ ಸಬ್ಮಿಷನ್ ಏನ್ ಮಾಡುತ್ತೆ, ನಿಮಗೆ ಅರಿವಿಲ್ಲದ ಹಾಗೇನೆ ಒಂದು ಪ್ರೊಫೆಷನಲ್ ಗ್ರಿಪ್ ಅನ್ನ ಪಡೆದುಕೊಳ್ಳೋದಕ್ಕೆ ನೆರವಾಗ್ತದೆ ಅಂತ. ನನಗೆ ಅವರು ಇನ್ನೊಂದು ಪದ ಬಳಸಿದ್ರು, ಸಿನ್ಸಿಯಾರಿಟಿ ಅಂತ ಹೇಳಿದ್ರಲ್ವಾ, ಸಿನ್ಸಿಯಾರಿಟಿ ಅದು ಬಹಳ ಸಲ ಸಿನ್ಸಿಯಾರಿಟಿ ಇಲ್ಲದೆ ಇರುವ ಕಾರಣಕ್ಕಾಗಿನೇ ಬಹುತೇಕರು ಆ ವೃತ್ತಿಪರತೆಯನ್ನ ನಿರ್ವಹಣೆ ಮಾಡಕಲ್ಕೆ ಸೋತ್ ಬಿಡ್ತಾರೆ, ಸಿನ್ಸಿಯಾರಿಟಿ ಇಲ್ಲದೆ ಇರುವ ಕಾರಣಕ್ಕಾಗಿನೇ. ಸಿನ್ಸಿಯಾರಿಟಿ ಅಂದ್ರೆ ಏನು ಅಂದ್ರೆ, ನೀವು ಒಂದು ಕೆಲಸಕ್ಕೆ ಆದ್ಯತೆ ಕೊಡ್ತೀರಿ, ಆ ಕೆಲಸದ ಕಡೆಗೆ ಶ್ರದ್ಧೆ ಇರ್ತದೆ, ಆ ಶ್ರದ್ಧೆಯ ಜೊತೆಗೇನೆ ಇನ್ನೊಬ್ಬರಿಗೂ ಹಾನರ್ ಮಾಡ್ತಾ ಮಾಡ್ತಾ ಯಾರಿಗೆ ನಿಷ್ಠ ಆಗಿರ್ತೀರಿ, ವ್ಯಕ್ತಿ ನಿಷ್ಠತೆ ಅಲ್ಲ ಇದು. ನನ್ಗೆ ಬಹುಶಃ ಇವರು ಅಬ್ರಹಾಂ ಅವರ ಮಾತುಗಳನ್ನು ಕೇಳಕಲ್ಕೆ ಅದು ವ್ಯಕ್ತಿ ನಿಷ್ಠೆ ಅಲ್ಲ, ವೃತ್ತಿ ನಿಷ್ಠೆ ಅದು. ಅಂದ್ರೆ ಒಂದು ನಿರ್ದಿಷ್ಟ ವೃತ್ತಿಯಲ್ಲಿ ನಾವು ಇರ್ತೀವಿ, ನನ್ನ ಮೇಲೆ ಒಬ್ಬರು ನಾಯಕರು ಇರ್ತಾರೆ, ಆ ನಾಯಕರ ಕುರಿತಾದ ವ್ಯಕ್ತಿಗತ ನಿಷ್ಠೆ ಅಲ್ಲ, ಆ ನಾಯಕತ್ವ ಎಕ್ಸ್ಪೆಕ್ಟ್ ಮಾಡುವಂತ ಸಾಂಸ್ಥಿಕ ವೃತ್ತಿಪರತೆ ಯಾವ್ದಿದೆಯಲ್ಲ ಅದಕ್ಕೆ ನಿಷ್ಠರಾಗಿರ್ತೀವಿ ಅನ್ನುವ ಒಂದು ಪ್ರಜ್ಞೆಯ ಆಧಾರದಲ್ಲಿ ಟೋಮಿನ್ ಅಬ್ರಹಾಂ ಮಾತಾಡಿದ್ರು ಅಂತ ಅನ್ಸುತ್ತೆ. ಅವಾಗ ನನಗೆ ವ್ಯಕ್ತಿ ನಿಷ್ಠೆಗೆ ಬದಲಾಗಿ ವೃತ್ತಿ ನಿಷ್ಠೆನೆ ಜಾಸ್ತಿ ಆಗಿದ್ದಾಗ ನಾವು ಮತ್ತೆ ಮತ್ತೆ ಗೆಲ್ತಾ ಇರ್ತೀವಿ. ನೀವು ವೈದ್ಯರಾಗಿದ್ದಾಗ್ಲೂ ಇದು ನಿಜ, ಶಿಕ್ಷಕರಾಗಿದ್ದಾಗ್ಲೂ ಇದು ನಿಜ, ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಹೌಸ್ ಅಲ್ಲಿ ನೀವು ಕೆಲಸ ಮಾಡಕಲ್ಕೆ, ಬೇರೆ ಬೇರೆ ಹುದ್ದೆಗಳನ್ನು ನೀವು ನಿರ್ವಹಣೆ ಮಾಡಕಲ್ಕೆ, ಅಥವಾ ಟೆಕ್ನಿಕಲ್ ವಿಂಗ್ ಅಲ್ಲಿ ನೀವು ಕೆಲಸ ಮಾಡಕಲ್ಕೆ, ವ್ಯಕ್ತಿ ನಿಷ್ಠೆಗಿಂತ ವೃತ್ತಿ ನಿಷ್ಠೆನೆ ನಿಮ್ಮನ್ನ ಹಿಡಿದಿಡ್ತದೆ, ನಿಮ್ಮನ್ನ ಕಾಪಾಡೋದು ಅದೇನೆ. ಅಥವಾ ಯಾರನ್ನ ನಾವು ಪ್ಲೀಸ್ ಮಾಡ್ತೀವಿ, ಯಾರನ್ನ ನಾವು ಪ್ಲೀಸ್ ಮಾಡಿ ಅವರಿಂದ ಹೊಗಳಿಕೆಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ, ಹೊಗಳಿಕೆ ಅತ್ಯಂತ ಸಹಜವಾಗಿ ಯಾವಾಗ ಬರ್ತದೆ ಅಂತಂದ್ರೆ ನೀವು ನಿಮ್ಮ ವೃತ್ತಿ ನಿಷ್ಠೆಯನ್ನ ಮತ್ತೆ ಮತ್ತೆ ರೆಜೋನೇಟ್ ಮಾಡಿದಾಗ. ಅಬ್ರಹಾಂ ಅವರು ತುಂಬಾ ಮಹತ್ವದ ಮಾತುಗಳನ್ನು ಆಡಿದರು, ವಸಿಷ್ಠ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ?
6: ನನ್ನ ಪ್ರಕಾರ ವೃತ್ತಿಪರತೆ ಅಂತ ಹೇಳಿದ್ರೆ, ಅವರು ಹೇಳಿದ ಮುಂದುವರಿಸಿ ಹೇಳುವುದಾದ್ರೆ, ಒಂದು ಕೆಲಸವನ್ನ, ಆ ಕೆಲಸದಲ್ಲಿ ಇರುವಂತಹದನ್ನ ಹೊಸ ಹೊಸ ವಿಚಾರಗಳನ್ನ ನಾವು ಕಲಿತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಒಂದೇ ಕಡೆ ನಿಂತ್ರೆ ಅದು ಮುಂದುವರಿಯುವುದಿಲ್ಲ. ಹಾಗಾಗಿ ಒಂದು ಬರುವಂತಹ ಹೊಸ ಟೆಕ್ನಾಲಜಿಗಳನ್ನಿರ್ಬಹುದು, ನಮ್ಮ ವೃತ್ತಿಗೆ ಅದನ್ನ ಅಳವಡಿಸಿಕೊಳ್ಬೇಕು ಎನ್ನುವಂತದ್ದು. ಇದು ಸಮಯ ಪ್ರಜ್ಞೆ ಮತ್ತೆ ಶಿಸ್ತು ಅದೆಲ್ಲ ಎಷ್ಟು ಮುಖ್ಯವೋ ಇದು ಕೂಡ ಅಷ್ಟೇ ಮುಖ್ಯ ಎನ್ನುವಂತದ್ದು ನನ್ನ ಅನಿಸಿಕೆ. ಹಾಗೆ ಹೇಳುತ್ತಿದ್ರೆ ಮತ್ತೊಂದು, ನಾವು ಬೇರೆಯವರಿಗೆ ಗೌರವ ಕೊಡುವಂತದ್ದು ಕೂಡ ಆ ಒಂದು ವೃತ್ತಿಪರತೆಯ ಒಂದು ಭಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಥ್ಯಾಂಕ್ ಯು ವಸಿಷ್ಠ. ಅಂದ್ರೆ ನಮ್ಮ ಚರ್ಚೆ ಒಂದು ಹೊಸ ಎತ್ತರ ಪಡೀತು ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿಯವರೆಗಿನ ಮಾತುಗಳು ಒಂದು ಬಗೆಯ ಗಾಂಭೀರ್ಯತೆ ಜೊತೆಗಿದ್ದು, ವಸಿಷ್ಠ ಅದಕ್ಕೊಂದು ಹೊಸ ಡೈಮೆನ್ಷನ್ ಅನ್ನ ಕೊಟ್ಟರು ಅಂತ ಅನ್ಸುತ್ತೆ. ಅಂದ್ರೆ ನೀವು ಈ ಬಗೆಯ ಆದ್ಯತೆಗಳ ಜೊತೆಗೆ ಇದ್ದುಕೊಂಡು ನೀವು ಒಂದು ಹೆಜ್ಜೆ ಮುಂದೆ ಯಾವಾಗ ಹೋಗ್ತೀರಿ ಅಂತಂದ್ರೆ, ಹೊಸ ಆಲೋಚನೆಗಳನ್ನು ಹೇಳಿದಾಗ ನೀವು ಗೆಲ್ತೀರಿ ಅಂತ. ನನಗೆ ವಸಿಷ್ಠ ಹೇಳಕಲ್ಕ ನನ್ಗೆ ಅನ್ಸಿದ್ದೇನಂತಂದ್ರೆ, ನಿನ್ನೆಯ ಹಾಗೆ ನಾನು ಇವತ್ತಿರಕ್ಕಾಗಲ್ಲ, ಅಥವಾ ಒಂದು ತಿಂಗಳಿನ ಹಿಂದೆ ನಾನು ಹೇಗಿದ್ನೋ ಇವತ್ತಿರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಒಂದು ವರ್ಷದ ಹಿಂದೆ ಹೇಗಿದ್ನೋ ಹೀಗಿರಕ್ಕಾಗಲ್ಲ. ಒಂದು ವರ್ಷದ ಹಿಂದೆ ನಾನು ನಿರ್ವಹಣೆ ಮಾಡ್ತಾ ಇದ್ದ ವರ್ಕ್ ಪ್ಯಾಟರ್ನ್ ಅನ್ನೇ ನಾನು ಇವತ್ತು ಫಾಲೋ ಮಾಡಿದ್ರೆ ನಾನು ಇವತ್ತು ಪ್ರಸ್ತುತ ಅಂತ ಅನ್ಸಲ್ಲ ಅಂತ. ನಾನು ಒಂದು ಹೆಜ್ಜೆ ಮುಂದೆ ಹೋಗಬೇಕಾದ್ರೆ, ನನ್ನನ್ನು ನಾನು ವಿಸ್ತರಿಸಿಕೊಳ್ಳಬೇಕಾದ್ರೆ, ನನ್ನ ವೃತ್ತಿಪರತೆಯನ್ನು ವಿಸ್ತರಿಸಿಕೊಳ್ಳಬೇಕಾದ್ರೆ, ವಸಿಷ್ಠ ಹೇಳಿದ ಹಾಗೆ ಹೊಸ ಆಲೋಚನೆಗಳು ಬೇಕು ಅಂತ. ನೀವು ವಿಜ್ಞಾನದ ಜ್ಞಾನಶಿಸ್ತನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ನೀವು ಬೇರೆ ಬೇರೆ ಇನ್ನೋವೇಷನ್ಸ್ ಅನ್ನ ಗೊತ್ತು ಮಾಡ್ಕೊಂಡು ಈಗ ಹೊಸ ಕಾಲದಲ್ಲಿ ಬೇಕಾಗಿರುವಂತ ವೈಜ್ಞಾನಿಕತೆ ಯಾವುದು ಅಂತ ನೀವು ಹೊಡೆಸಿಕೊಂಡು ಅದರ ಬಗ್ಗೆ ಒಂದು ನಿಮ್ಮದೇ ಆದ ಒಂದು ತುಂಬಾ ವಸ್ತುನಿಷ್ಠವಾದ ಆಬ್ಜೆಕ್ಟಿವ್ ಸ್ಪಿರಿಟ್ ನ ಜೊತೆಗೆ ಒಂದು ಸಬ್ಮಿಷನ್ ಕೊಡ್ತಿರಲ್ಲ, ಅದು ಎಲ್ರಿಗೂ ಒಪ್ಪಿತ ಆಗತ್ತಲ್ವಾ? ಅಥವಾ ಒಪ್ಪಿತ ಆಗಿ ಅದು ಪ್ರಯೋಗಕ್ಕೆ ಒಳಪಡಿಸಬಹುದು ಅನ್ನುವಂತ ಒಂದು ಭರವಸೆ ಮೂಡುತ್ತಲ್ಲ, ಅವಾಗ ನಿಮ್ಮ ವೃತ್ತಿಪರತೆ ಗೆಲ್ತದೆ ಅಂತ. ಅಂದ್ರೆ ವಸಿಷ್ಠ ಹೇಳಿದ್ದೇನಂದ್ರೆ, ಟೈಮ್ಲಿನೆಸ್, ಶ್ರದ್ಧೆ, ತೊಡಗಿಸಿಕೊಳ್ಳುವಿಕೆ, ಜ್ಞಾನ, ಕೌಶಲ್ಯ ಅದೆಲ್ಲ ಹೌದು, ಆದ್ರೆ ಇವೆಲ್ಲವೂ ಬ್ಯೂಟಿಫೈ ಆಗೋದು ಯಾವಾಗ ಅಂದ್ರೆ, ನೀವು ಇವೆಲ್ಲವುಗಳ ಆಧಾರದಲ್ಲಿ ಹೊಸದನ್ನ ಕಟ್ಟಿದಾಗ ಮಾತ್ರ. ಅವಾಗ ನೀವು ಹೆಚ್ಚು ಪ್ರಸ್ತುತ ಅಂತ ಅನ್ಸ್ತೀರಿ. ಯಾಕಂದ್ರೆ ಹಂಗಾಗಿನೇ ನಾನು ನಿನ್ನೆ ಹಾಗೆ ಇವತ್ತಿರಕ್ ಆಗಲ್ಲ, ಇರಬಾರ್ದು ಕೂಡ, ಇಲ್ಲಾಂದ್ರೆ ನಾನು ಔಟ್ಡೇಟೆಡ್ ಆಗ್ತೀನಿ. ಯಾವಾಗ ಯಾರು ಔಟ್ಡೇಟೆಡ್ ಆಗ್ತಾರೋ, ನಿನ್ನೆ ಹಾಗೇನೆ ಇರ್ತೀನಿ ಇರ್ಲೇಬೇಕು ಅಂತ ಅನ್ಕೊಳ್ತಾರೋ, ಅಥವಾ ಒಂದು ವರ್ಷದ ಹಾಗೇನೆ ಹಿಂದೆ ಹಿಂಗೆ ಹೇಗಿದ್ದು ಹಾಗೇನೆ ಇರ್ಲೇಬೇಕು ಅಂತ ಅಂದ್ಕೊಳ್ತಾರೋ, ಅವಾಗ ಅವ್ರು ಔಟ್ಡೇಟೆಡ್ ಆಗಿ ಹೊಡಿತಾರೆ, ಆ ವೃತ್ತಿಯನ್ನ ಇನ್ನೊಂದು ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ದಿಶಾ ನೀವೇನ್ ಹೇಳ್ತೀರಿ ಇದ್ರ ಕುರಿತಾಗಿ?
7: ನನ್ನೆಲ್ಲ ಫ್ರೆಂಡ್ಸ್ ಹೇಳಿದ ಅಭಿಪ್ರಾಯದಂತೆ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನು ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ವೃತ್ತಿಪರತೆ ಅಂದ್ರೆ ಈಗ ಒಂದು ವ್ಯಕ್ತಿಯ ನಡವಳಿಕೆ ಕೂಡ ತುಂಬಾ ಮುಖ್ಯವಾಗ್ತದೆ. ಯಾಕೆಂದ್ರೆ ಒಂದು ಕಂಪನಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಈಗ ಇದ್ದಾಗ, ಒಬ್ರು ಜೂನಿಯರ್ ಫ್ರೆಷರ್ಸ್ ಆಗಿ ಬಂದಾಗ, ಜೂನಿಯರ್ಸ್ ಅಂದ್ರೆ ನೋಡ್ತಾರೆ ಸೀನಿಯರ್ಸ್ ಹೇಗಿರ್ತಾರೆ, ಅವರ ನಡವಳಿಕೆ ಹೇಗೆ, ಅವರೆಲ್ಲರ ಜೊತೆ ಹೇಗೆ ಬೆರೀತಾರೆ, ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿದ್ದಾಗ ಸೀನಿಯರ್ಸ್ ಒಬ್ಬ ಫ್ರೆಷರ್ಸ್ ಅನ್ನು ಬಂದಾಗ ಒಳ್ಳೆ ಮನಸ್ಸಿಂದ ನೋಡುದು, ಅವ್ರಿಗೆ ಹೇಳಿಕೊಡುದು, ಯಾಕಂದ್ರೆ ಫ್ರೆಷರ್ಸ್ ಏನು ಗೊತ್ತಿರುದಿಲ್ಲ. ಅದರಲ್ಲಿ ವೃತ್ತಿಪರ ಪ್ರೊಫೆಷನಲಿಸಂ ಅಲ್ಲಿ ಅವ್ರಿಗೆ ಹೇಳ್ತಾರೆ, ಅಂದ್ರೆ ಸೀನಿಯರ್ಸ್ ಅಂದ್ರೆ ಫ್ರೆಷರ್ಸ್ ಅವ್ರಿಗೇನು ಗೊತ್ತಿಲ್ಲ ಅಂತ ಅನ್ಕೊಂಡು ಅವರನ್ನು ಕೆಳಗೆ ಮಾಡದೆ ಜಸ್ಟ್ ಎಲ್ಲರನ್ನು ಒಂದೊಂದು ಆಗಿ ಹೇಳ್ಕೊಂಡು ಬಂದಾಗ ಸೊ ಅವರು ಫ್ಯೂಚರ್ ಅಲ್ಲಿ ಒಳ್ಳೆ ಆಗ್ತಾರೆ. ಸೊ ನನ್ನ ಪ್ರಕಾರ ನಡವಳಿಕೆ ಪರ್ಸನಾಲಿಟಿ ಇಸ್ ಇಂಪಾರ್ಟೆಂಟ್.
1: ಎಕ್ಸಾಕ್ಟ್ಲಿ. ಅಂದ್ರೆ ದಿಶಾ ಹೇಳಕ್ ಹೊರಟಿದ್ದು ಏನಂದ್ರೆ, ಬಹಳ ಸಂದರ್ಭಗಳಲ್ಲಿ ನೀವು ತುಂಬಾ ಪಂಡಿತೋತ್ತಮರಾಗಿರಬಹುದು ಅಥವಾ ತುಂಬಾ ಕೌಶಲ್ಯವಂತರಾಗಿರಬಹುದು, ಆದ್ರೆ ವಿನಯವಂತಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅವ್ರು ಮಾತಾಡುವ ಕಾಲಕ್ಕೆ ನನಗೆ ಅನ್ಸಿದ್ದು ಏನಂತಂದ್ರೆ, ಯು ಆರ್ ದೇರ್ ಟು ಹಾನರ್ ಅದರ್ಸ್. ನೀವು ಇನ್ನೊಬ್ಬರಿಗೆ ನಿಮ್ಮ ಎಲ್ಲಾ ಬಗೆಯ ಜ್ಞಾನಾಧಾರಿತ ಮತ್ತೆ ಕೌಶಲ್ಯಾಧಾರಿತ ಐಡೆಂಟಿಟಿಯ ಜೊತೆಗೆ ನೀವು ಯಾವಾಗ ಇನ್ನೊಬ್ಬರಿಗೆ ಗೌರವ ಕೊಡ್ತೀರೋ ನಿಮ್ಮ ವೃತ್ತಿಯ ಘನತೆ ಹೆಚ್ಚುತ್ತಾ ಹೋಗುತ್ತೆ ಅಂತ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನೀವು ಇನ್ನೊಬ್ಬರ ಜೊತೆಗೆ ಮಾತನಾಡುವ ಕಾಲಕ್ಕೆ ಅಥವಾ ಇನ್ನೊಬ್ಬರಿಂದ ತಿಳಿದುಕೊಳ್ಳುವ ಕಾಲಕ್ಕೆ ತುಂಬಾ ಹಂಬಲ್ ಆಗಿ ಇದ್ದೀರಿ ಅಂತಂದ್ರೆ, ಅದು ಕೂಡ ತುಂಬಾ ಶ್ರೇಷ್ಠವಾದಂತಹ ವೃತ್ತಿಪರತೆಯ ಗಾಂಭೀರ್ಯತೆಯ ಮಾದರಿ ಅಂತ ಅನ್ಸುತ್ತೆ. ದಿಶಾ ಹಾಗೆ ಹೇಳೋ ಕಾಲಕ್ಕೆ ನನ್ಗೆ ಅನ್ಸಿದ್ದು, ಅಂದ್ರೆ ನಾನು ತುಂಬಾ ದೊಡ್ಡದಾಗಿ ಯೋಚನೆ ಮಾಡಬಹುದು ಅಥವಾ ಯಾವುದೋ ಒಂದು ಹೊಸ ಯೋಚನೆಗಳನ್ನ ಕಾಯಿನ್ ಮಾಡಬಹುದು ಅಥವಾ ಸ್ಕಿಲ್ಫುಲ್ ಆಗಿ ತುಂಬಾ ಭಿನ್ನ ಅಂತ ಅನ್ನಿಸಿರಬಹುದು, ಬಟ್ ವರ್ತನೆಗಳ ದೃಷ್ಟಿಯಲ್ಲಿ ನಾನು ತುಂಬಾ ಮೀನ್ ಅಂತ ಅನ್ಸಿದ್ರೆ ಅವಷ್ಟು ಕ್ವಾಲಿಟಿಗಳು ಬಿದ್ದು ಹೋಗ್ತಾವೆ ಅಂತ ನಾನು ಬಹಳ ಸಲ ಹೇಳ್ತೀನಿ. ಅಂದ್ರೆ ದಿಶಾ ಮಾತಾಡಕಲಕ್ಕೆ ನನ್ಗೆ ಅನ್ಸಿದ್ದೇನಂದ್ರೆ, ವ್ಯಕ್ತಿಗತ ಮಿತಿಗಳ ಜೊತೆಗೆ ಬಳಲುವಂತವರು ನಾಯಕತ್ವ ಸ್ಥಾನ ಪಡಿಬಾರದು. ಯಾರು ವ್ಯಕ್ತಿಗತ ಮಿತಿಗಳ ಜೊತೆಗೆ ಇರ್ತಾರಲ್ಲ, ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ ಪರ್ಸನಲ್ ಲಿಮಿಟೇಷನ್ಸ್, ದೇ ಶುಡ್ ನಾಟ್ ಎಂಟರ್ ಇನ್ ಟು ಎನಿ ಕೈಂಡ್ ಆಫ್ ಪ್ರೊಫೆಷನಲ್ ಅರೇನಾ ಅಂತ. ಯಾವುದೇ ವೃತ್ತಿಪರತೆಯ ವಿಂಗ್ ಅನ್ನು ಅವರು ಎಂಟರ್ ಮಾಡಬಾರದು, ಆ ವೃತ್ತಿಯನ್ನು ನಿರ್ವಹಣೆ ಮಾಡಬಾರದು ಅಥವಾ ಆ ವೃತ್ತಿಪರತೆಯ ವಿಂಗ್ ನ ಒಳಗೆ ನಾಯಕತ್ವ ಸ್ಥಾನನು ಪಡಿಬಾರದು ಅಂತ. ಯಾಕಂತಂದ್ರೆ ಇನ್ನೊಬ್ಬರ ಜೊತೆಗೆ ಮಾತಾಡೋದು ಸರಿಯಾಗಿ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಆನರ್ ಮಾಡೋದು ಗೊತ್ತಿಲ್ಲ, ಇನ್ನೊಬ್ಬರಿಗೆ ಅವಮಾನ ಮಾಡೋದ್ರಲ್ಲೇನೆ ಅವರು ತಮ್ಮ ಏನೋ ವ್ಯಕ್ತಿತ್ವವನ್ನ ವಿನಿಯೋಗ ಮಾಡ್ತಾರೆ ಅಂತಂದ್ರೆ, ನಿಮಗೆ ಅವರೆಲ್ಲ ಗಳಿಸಿಕೊಂಡದ್ದೆಲ್ಲವೂ ಕೂಡ ಬಿದ್ದು ಹೋಗುತ್ತೆ ಅಲ್ಲಿ. ಹಾಗಾಗಿ ನನಗೆ ಒಂದು ಹಾನರ್ ಪೊಟೆನ್ಶಿಯಾಲಿಟಿ ಇದೆಯಲ್ಲ, ಅಂದ್ರೆ ಮ್ಯೂಚುವಲ್ ಹಾನರ್, ನಾನು ನಿಮಗೆ ಗೌರವ ಕೊಡ್ತೇನೆ, ನೀವು ನನಗೆ ಗೌರವ ಕೊಟ್ಟ ವ್ಯಕ್ತಿತ್ವವನ್ನು ನಾನು ನಿರ್ಮಿಸಿಕೊಳ್ತಾ ಇದ್ದೀನಿ ಅನ್ನುವ ತಹತೈಕೆಯಲ್ಲಿ ವೃತ್ತಿಪರತೆಯ ಮೌಲ್ಯ ಇರುತ್ತೆ. ದಿಶಾ ಹೇಳಿದ ಪಾಯಿಂಟ್ ಅಲ್ಲಿ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಪ್ರತೀಕ್ಷಾ, ಇವರೆಲ್ಲರ ಮಾತುಗಳನ್ನು ಕೇಳಿದಾಗ ನಿಮಗೇನು ಅನ್ಸುತ್ತೆ, ಅಂದ್ರೆ ವೃತ್ತಿಪರತೆಯನ್ನ ನೀವು ಅತ್ಯಂತ ಸಹಜವಾಗಿ ನಿಮಗೆ ಇಲ್ಲಿಯವರೆಗಿನ ಅನುಭವಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಹೇಗೆ ಅದನ್ನ ಅರ್ಥೈಸಬಹುದು ಅಂತ ಅನ್ಸುತ್ತೆ?
8: ಮೈಸೆಲ್ಫ್ ಪ್ರತೀಕ್ಷಾ. ನಂಗೆ ದಿಶಾ ಹೇಳಿ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನ್ನ ಮೈಂಡ್ ಅಲ್ಲಿ ಅದೇ ಇದ್ದದ್ದು. ಅಂದ್ರೆ ಒಬ್ಬರನ್ನ ಅರ್ಥ ಮಾಡಿಕೊಳ್ಬೇಕು, ಒಂದು ಕೆಲ್ಸಕ್ಕೆ ಸೇರಿದ್ಮೇಲೆ ಒಬ್ಬರನ್ನ ಅರ್ಥ ಮಾಡಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು. ಅಂದ್ರೆ ನಂದೇ ಅಂತ ನೋಡ್ಕೊಳ್ಬಾರ್ದು ಅಂತ, ಅಂದ್ರೆ ನಮ್ದೇ ಒಂದು ಸೇಫ್ ಪ್ಲೇಸ್ ಹಾಗೆ ಇರಬಾರ್ದು. ಅಂದ್ರೆ ಒಬ್ರು ಕಷ್ಟದಲ್ಲಿದ್ರೆ ನಮ್ ಕೊಲೀಗ್ಸ್ ಆಗಿರ್ಬೋದು, ಕಷ್ಟದಲ್ಲಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ನಮ್ಮಿಂದ ಏನಾದ್ರೂ ಆಗ್ತದೆ ಅಂದ್ರೆ ಮಾಡ್ಬೇಕು ಅಂತ.
1: ಒಬ್ರು ಒಂದು ನಿರ್ದಿಷ್ಟ ವೃತ್ತಿಗೆ ಎಂಟರ್ ಆದಾಗ ಅವರ ಪೊಟೆನ್ಶಿಯಾಲಿಟಿಯನ್ನ ಅರ್ಥ ಮಾಡಿಕೊಂಡು ಅವರಿಗೆ ತಿಳಿಸಿ ಹೇಳಿ ಆ ವೃತ್ತಿಗೆ ಬೇಕಾಗಿರುವಂತ ಕ್ವಾಲಿಟೀಸ್ ಅನ್ನ ಅವರಲ್ಲಿ ತುಂಬಿ ನಾನು ಮತ್ತೆ ವೃತ್ತಿಯನ್ನ ಎನ್ರಿಚ್ ಮಾಡುವಂತ ಪರಿಕ್ರಮ. ಅಂದ್ರೆ ನಮಗಿಂತ ಮುಂಚೆ ಒಬ್ಬರು ಲೀಡರ್ ಪೊಸಿಷನ್ ಅಲ್ಲಿ ಇದ್ರೆ ಹೊಸಬರನ್ನ ಅವರು ಸ್ವೀಕಾರ ಮಾಡುವ ರೀತಿಯಲ್ಲಿ ಅವರು ಸಂಸ್ಥೆಯನ್ನು ಗೆಲ್ಲಿಸ್ತಾ ಇರ್ತಾರೆ, ವೃತ್ತಿಯನ್ನು ಗೆಲ್ಲಿಸ್ತಾ ಇರ್ತಾರಂತೆ ಅಲ್ವಾ? ಅದನ್ನ ಅವರು ಪ್ರತೀಕ್ಷಾ ಹೇಳೋದಕ್ ಟ್ರೈ ಮಾಡಿದ್ರು ಅಂತ ಅನ್ಸುತ್ತೆ. ಅಂದ್ರೆ ತಿಳಿಸಿಕೊಡುವಂತ ಒಂದು ಸೌಜನ್ಯ ಇರಬೇಕು ಅಥವಾ ತಿಳಿಸಿಕೊಡುವಂತ ಒಂದು ಸೌಮ್ಯವಾದ ದೃಷ್ಟಿಕೋನ ಇರಬೇಕು, ಅವಾಗ ಒಂದು ವೃತ್ತಿಯನ್ನ ಗೆಲ್ಲಿಸುವಂತ ಒಂದು ಶಕ್ತಿ ಸಹಜವಾಗಿನೇ ಇಬ್ಬರಲ್ಲೂ ಬರುತ್ತೆ, ನಾಯಕನಲ್ಲೂ ಬರುತ್ತೆ, ಉಳಿದ ಉದ್ಯೋಗಿಗಳಲ್ಲೂ ಕೂಡ ಬರ್ತದೆ ಅಂತ ಪ್ರತೀಕ್ಷಾ ಹೇಳಿದ್ರು. ಅರ್ಚನಾ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ, ಅಂದ್ರೆ ಈ ಮಾತನ್ನು ಮುಂದುವರಿಸಿ ಯೋಚನೆ ಮಾಡೋದಾದ್ರೆ?
7: ಎಲ್ಲರಿಗೂ ನಮಸ್ಕಾರ. ನನ್ನ ಅಭಿಪ್ರಾಯ ಎಂತ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಆ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬೇಕು. ಈಗ ನಾನೊಂದು ಬಿಸ್ನೆಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನನ್ಗೆ ಇಂಟ್ರೆಸ್ಟ್ ಇರುವುದಿಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ, ಬಟ್ ನಂಗೆ ಅದರಿಂದ ಲಾಭ ಬೇಕು ಹಾಗೆ ಅಂತ ಹೇಳಿದ್ರೆ ನಾನು ಮಾಡಿದ ವೃತ್ತಿಗೆ ಅನ್ಯಾಯ ಮಾಡಿದ ಹಾಗೆ. ಒಂದು ಮನುಷ್ಯ ಒಂದು ವೃತ್ತಿ ಮಾಡಬೇಕಿದ್ರೆ ಎಲ್ಲರೂ ಹೇಳಿದ್ರು ಒಂದೊಂದು ಗುಣಗಳು, ಸಮಯ ಪ್ರಜ್ಞೆ, ಜವಾಬ್ದಾರಿ, ನಡವಳಿಕೆ, ಶ್ರದ್ಧೆ ಎಲ್ಲವೂ ಬೇಕು. ನಾವು ಈಗ ಉದಾಹರಣೆಗೆ ಹೇಳುದಂದ್ರೆ, ನಾವು ಮನೆಯಲ್ಲಿ ಅಡಿಗೆ ಮಾಡ್ತೇವೆ, ಈಗ ನಾವು ಅಡಿಗೆ ಮಾಡ್ಲಿಕ್ಕೆ ನಮ್ಗೆ ಉಪ್ಪು, ಹುಳಿ, ಖಾರ ಎಲ್ಲ ಬೇಕು. ಈಗ ಅದಿಲ್ಲದಿದ್ರೆ ಆ ಒಂದು ಅಡಿಗೆಗೆ ರುಚಿ ಇರುವುದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿ ಒಂದು ತನ್ನ ವೃತ್ತಿಯನ್ನ ನಿರ್ವಹಿಸಬೇಕಿದ್ರೆ ಆ ವೃತ್ತಿಗೆ ಅವನು ಜವಾಬ್ದಾರಿಯಿಂದ ಇರ್ಬೇಕು, ಶ್ರದ್ಧೆಯಿಂದ ಇರ್ಬೇಕು, ಸಮಯವನ್ನ ಪಾಲಿಸಬೇಕು, ಎಲ್ಲಾ ಗುಣಗಳನ್ನು ಹೊಂದಿರ್ಬೇಕು. ಹಾಗೆಯೇ ಅವನು ಉದಾಸೀನ ಮಾಡದೆ ವೃತ್ತಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು. ಯಾಕಂದ್ರೆ ನಾವು ಹೇಳ್ತೇವೆ ಕಾಯಕವೇ ಕೈಲಾಸ ಅಂತ ಹೇಳಿ, ಅದನ್ನ ಮನಸ್ಸಲ್ಲಿಟ್ಕೊಂಡು ಮಾಡ್ಬೇಕಂತ ನನ್ನ
1: ಎಕ್ಸಾಕ್ಟ್ಲಿ ಅಂದ್ರೆ ಒಂದು ಹೊಸ ಪದವನ್ನ ಅವರು ಅರ್ಚನಾ ಸೇರಿಸಿದ್ರು, ಅಂದ್ರೆ ಜಸ್ಟಿಫೈಯಬಲ್ ಪ್ರೊಫೆಷನಲ್ ಐಡೆಂಟಿಟಿ. ಏನೋ ನಾವು ಯಾವುದೋ ಒಂದು ವೃತ್ತಿಯನ್ನು ನಾವು ನಿರ್ವಹಣೆ ಮಾಡ್ತಿರ್ತೀವಿ, ನಿರ್ವಹಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನು ಕೂಡ ನಾವು ಪರಿಗಣಿಸ್ತೀವಿ. ಅದ್ರ ಜೊತೆಗೇನೆ ಅದಕ್ಕೆ ನ್ಯಾಯ ಒದಗಿಸಿಕೊಡ್ತಿರ್ತೀವಿ, ಅಂದ್ರೆ ಸೊಸೈಟಿಗೂ ನ್ಯಾಯ ಒದಗಿಸಿಕೊಡ್ತಿರ್ತೀವಿ, ವೃತ್ತಿಗೂ ನ್ಯಾಯ ಒದಗಿಸಿಕೊಡ್ತಿರ್ತೀವಿ. ಇದು ನ್ಯಾಯ ಒದಗಿಸಿಕೊಡುವ ಪ್ರಕ್ರಿಯೆ ಯಾವಾಗ ಡಿವಿಯೇಟ್ ಆಗುತ್ತೆ ಅಂತಂದ್ರೆ ನಾನು ಬದ್ಧತೆಯ ಜೊತೆಗೆ ಇಲ್ಲದೇ ಇದ್ದಾಗ. ಈಗ ನಾನು ಮಾಧ್ಯಮವನ್ನೇ, ಸುದ್ದಿ ಮಾಧ್ಯಮಗಳನ್ನೇ ಉದಾಹರಣೆ ನೀವು ಹೇಳಕಲಕ್ಕೆ ನನಗೆ ಅನಿಸಿತ್ತು. ಅಂದ್ರೆ ಸುದ್ದಿ ಮಾಧ್ಯಮಗಳಿಗೆ ಈ ಮಾತನ್ನು ಅನ್ವಯಿಸಿದ್ರೆ, ಒಬ್ಬ ಆಂಕರ್ಗೆ, ನಾವು ರೇಡಿಯೋ ಜಾಕಿ ಬಗ್ಗೆ ಮಾತಾಡ್ತೀವಲ್ಲ, ಈಗ ಆಂಕರ್ಗೆ ನಾವು ಇದನ್ನ ಮಾಡೋದಾದ್ರೆ ನಾನು ಭಾಷೆಯನ್ನ ವಿಕೃತಿಗೊಳಿಸಿ ಮಾತಾಡಿದ್ರೆ ಅದು ನ್ಯಾಯ ಒದಗಿಸಿ ಕೊಟ್ಟಂಗಲ್ಲ. ನಾನು ಆಂಕರ್ ಆಗಿದ್ದೀನಿ ಅನ್ಕೊಳ್ಳಿ, ನಾನು ಅದೊಂದು ಪ್ರೊಫೆಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಯಾಕಂದ್ರೆ ಕನ್ನಡದಲ್ಲಿ ಮಾದರಿಗಳಿದಾವೆ. ಅಪರ್ಣ ಅನ್ನುವಂತ ಒಬ್ಬ ಅತ್ಯದ್ಭುತವಾಗಿರುವಂತ ನಿರೂಪಣಾ ಪ್ರತಿಭೆ ಇತ್ತು ಕನ್ನಡದಲ್ಲಿ, ತುಂಬಾ ಜನ ಆ ತರದ ಪ್ರತಿಭೆಗಳಿದ್ದಾರೆ. ಸೊ ಆ ಮಾಡೆಲ್ ಅನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಭಾಷೆಯನ್ನು ಎನ್ರಿಚ್ ಮಾಡುವಂತ ಬದ್ಧತೆಯ ಜೊತೆಗೆ ಗುರುತಿಸಿಕೊಂಡಾಗ ನಾನು ವೃತ್ತಿಯನ್ನ ಗೆಲ್ಲಿಸುವ ನ್ಯಾಯ ಪ್ರಜ್ಞೆಯ ಜೊತೆಗೆ ಇರ್ತೀನಿ. ಇಲ್ಲದೆ ಇದ್ರೆ ನಾನು ಅದನ್ನು ಸೋಲಿಸ್ತೀನಿ ಅಂತ ಭಾಷೆಯನ್ನು ವಿಕೃತಗೊಳಿಸಿ ಮಾತಾಡಿಬಿಟ್ರೆ, ಅಂದ್ರೆ ನಾವು ಈಗೇನು ಕಂಗ್ಲಿಷ್ ಅಂತ ಕರೀತಾರಲ್ಲ, ಯಾಕಂದ್ರೆ ಅದನ್ನು ನಾವು ಕನ್ನಡದಲ್ಲಿ ಕೆಲವು ಪತ್ರಕರ್ತರು YNK ಅಂತ ಪತ್ರಕರ್ತರು ಏನ್ ಮಾಡಿದಾರೆ ಅಂದ್ರೆ ಇಂಗ್ಲಿಷ್ ಮತ್ತು ಕನ್ನಡವನ್ನ ಹೀಗೆ ಮೇಳೈಸಿ ಪ್ರಯೋಗ ಮಾಡಿ ಅಪಭ್ರಂಶ ಆಗದ ಹಾಗೆ ಪ್ರಯೋಗ ಮಾಡಿದ್ದಾರೆ. ಅದು ನಿಜವಾದ ಸೋಷಿಯಲ್ ಜಸ್ಟಿಸ್. ಆದ್ರೆ ಈಗ ಕೆಲವು ಹೊಸ ಆಂಕರ್ಗಳು ಬರ್ತಾ ಇದಾರಲ್ಲ, ಅವರು ಈ ಕಡೆ ಕನ್ನಡವನ್ನು ಕೊಲ್ತಾರೆ, ಇಂಗ್ಲಿಷ್ ಅನ್ನು ಕೊಲ್ತಾರೆ, ಅದು ವೃತ್ತಿಪರ ನ್ಯಾಯ ಅಲ್ಲ ಅಂತ. ನೀವು ಹೇಳಿದ ಪಾಯಿಂಟ್ ನನ್ನ ತುಂಬಾ ಇಂಪಾರ್ಟೆಂಟ್ ಆಗೋದು ಹಂಗೇನಂದ್ರೆ, ನೀವು ನಿಮ್ಮ ವೃತ್ತಿಯನ್ನು ಕೂಡ ಸೈಡ್ ಲೈನ್ ಮಾಡ್ತೀರಿ, ಎಟ್ ದ ಸೇಮ್ ಟೈಮ್ ಅದರ ಆ ವೃತ್ತಿಯ ಜೊತೆಗೆ ಇರುವಂತ ಸೋಶಿಯೋ ಕಲ್ಚರಲ್ ಎಸೆನ್ಸ್ ಅನ್ನು ಕೂಡ ಹತ್ತಿಕ್ ಬಿಡ್ತೀರಿ ಅಂತ. ಹಂಗಾಗಿ ನೀವು ಬಳಸಿದ ಪದ ಇದೆಯಲ್ಲ, ಅಂದ್ರೆ ನ್ಯಾಯ ಒದಗಿಸಿ ಕೊಡಬೇಕು. ನೀವು ಪತ್ರಕರ್ತರಾಗಿದ್ದಾಗ ಒಂದು ಸುಳ್ಳು ಹೇಳಬಾರದು ಅನ್ನೋ ಪ್ರಜ್ಞೆ ಇರಬೇಕು, ಅಥವಾ ಯಾವುದೋ ಒಬ್ಬ ಲೀಡರ್ ಕೂಡ ಲೀಡರ್ ಆಗಿದ್ರೆ ಅವ್ನು ಸುಳ್ಳು ಹೇಳಬಾರದು, ಜನರನ್ನು ದಾರಿ ತಪ್ಪಿಸಬಾರದು ಅನ್ನೋ ಪ್ರಜ್ಞೆ, ಅಲ್ಲಿ ನ್ಯಾಯ ಅಂದ್ರೆ ಅವ್ನು ಲೀಡರ್ಶಿಪ್ ಗೆ ನ್ಯಾಯ ಒದಗಿಸಿ ಕೊಡ್ತಿರ್ತಾನೆ. ಅಥವಾ ಯಾರೋ ಒಬ್ರು ಕನ್ನಿಂಗ್ನೆಸ್ ನ ಜೊತೆಗೆ ಇರಬಾರದು, ಲೀಡಿಂಗ್ ಪೊಸಿಷನ್ ಅಲ್ಲಿದ್ದವರು ಇನ್ನೊಬ್ಬರನ್ನು ಶೋಷಣೆ ಮಾಡ್ತಾರೆ. ಹಾಗೆ ಶೋಷಣೆ ಮಾಡಿದ್ರೆ ಅಂದ್ರೆ ಅವ್ರದ್ದು ಮಿತಿಗಳನ್ನೇ ಕಾಡಿಸಿಕೊಂಡು ಅವ್ರನ್ನ ಶೋಷಣೆ ಮಾಡೋದಕ್ಕೆ ಹೋದ್ರೆ ಅವರು ವೃತ್ತಿಗೆ ಅನ್ಯಾಯ ಮಾಡ್ತಾ ಇದಾರೆ ಅಂತ. ಅದಕ್ಕೆ ನಿಮ್ಗೆ ನ್ಯಾಯ ಅನ್ನುವಂತ ಪದ ಬಳಸಿದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿತು. ದಿವ್ಯಾ, ನಿಮಗೇನ್ ಅನ್ಸುತ್ತೆ ಈ ಮಾತನ್ನು ಮುಂದುವರಿಸೋದಾದ್ರೆ?
9: ತುಂಬಾ ಖುಷಿ ಆಯ್ತು ನನ್ನ ಕ್ಲಾಸ್ಮೇಟ್ಸ್ ಇದ್ದ ಒಪಿನಿಯನ್ಸ್ ಕೇಳಿ. ಅಕಾರ್ಡಿಂಗ್ ಟು ಮೀ ನನ್ಗೇನನ್ಸುತ್ತೆ ಅಂದ್ರೆ, ಎಕ್ಸೆಲ್ ಆದ್ರೆ ಇನ್ನೂ ಒಳ್ಳೇದು ಅಂತ ಪ್ರೊಫೆಷನಲ್ ಅಲ್ಲಿ, ಅಥವಾ ಪರಿಣಿತಿಯನ್ನು ಅನುಭವಿಸಿದ್ರೆ ಇನ್ನೂ ಒಳ್ಳೇದು. ಫಾರ್ ಎಕ್ಸಾಂಪಲ್, ಆಸ್ ವಿ ಸ್ಟೂಡೆಂಟ್ ಲೈಫ್ ಅಲ್ಲಿ ಒಂದು ಫ್ಯಾಕಲ್ಟಿ ನಮ್ಗೆ ಒಂದು ಟಾಪಿಕ್ ಕೊಡ್ತಾರೆ, ನೀನು ಈ ವಿಷಯದಲ್ಲಿ ಈ ಒಂದು ಅಸೈನ್ಮೆಂಟ್ ಅನ್ನು ಸಬ್ಮಿಟ್ ಮಾಡು. ಸೊ ನಾವು ಅದನ್ನ ಎಂತ ಮಾಡ್ತೇವೆ ಅಂದ್ರೆ, ಶಿಸ್ತಿನಿಂದ ಡಿಸಿಪ್ಲಿನ್ ವೇ ಅಲ್ಲಿ ಬುಕ್ಸ್ ಅನ್ನು ರೆಫರ್ ಮಾಡಿಕೊಂಡು ಆಮೇಲೆ ಆನ್ ಟೈಮ್ ನಾವು ಸಬ್ಮಿಟ್ ಮಾಡ್ತೀವಿ. ಬಟ್ ಅಟ್ ಎಂಡ್ ನಮ್ಗೆ ಏನ್ ಯೂಸ್ ಉಂಟು ಅದ್ರಲ್ಲಿ? ಬಟ್ ವಿ ಶುಡ್ ಅನಲೈಸ್, ಓಕೆ ದಿಸ್ ಇಸ್ ಅ ವಿಷಯ ನಾವು ಓದ್ಬೇಕು, ನಾವು ಅದನ್ನ ಹೇಗೆ ಅಳವಡಿಸಿಕೊಳ್ಬಹುದು ಓವರ್ ಆಲ್ ಅಂದ್ರೆ, ಆ ವಿಷಯದಲ್ಲಿ ನಾವು ಎಕ್ಸೆಲ್ ಆಗ್ಬೇಕು ಬೈ ಪ್ರಾಕ್ಟಿಸ್. ಸೊ ನನ್ನ ಪ್ರಕಾರ ನಾಟ್ ಓನ್ಲಿ ದ ಅಸೈನ್ಮೆಂಟ್ ಇನ್ ಸ್ಟೂಡೆಂಟ್ ಲೈಫ್, ಇನ್ ದ ಪ್ರೊಫೆಷನಲ್ ಆಲ್ಸೋ. ಒಬ್ರು ಈಗ ನೀನ್ ಈ ವರ್ಕ್ ಅನ್ನು ಇವತ್ತು ಸಬ್ಮಿಟ್ ಮಾಡು, ಇವತ್ತು ಆಗ್ಬೇಕಂದ್ರೆ ಜಸ್ಟ್ ಸಬ್ಮಿಟ್ ಮಾಡಿ ಆನ್ ದ ಟೈಮ್ ಅಲ್ಲಿ ಕೊಟ್ಟು ಬಿಟ್ರೆ ನೋ ಯೂಸ್. ವಿ ಶುಡ್ ಅನಲೈಸ್, ಓಕೆ ವಿ ಶುಡ್ ಎಕ್ಸೆಲ್ ಇನ್ ದಟ್, ಬೈ ದ ಟೈಮ್ ನೆಕ್ಸ್ಟ್ ಟೈಮ್ ಅದು ನಮ್ಗೆ ಈಸಿ ಆಗ್ತದೆ ಅಂತ ನನಗೆ ಅನಿಸ್ತು.
1: ಥ್ಯಾಂಕ್ ಯು ದಿವ್ಯ. ಅಂದ್ರೆ ಪರಿಣಿತಿಯ ಬಗ್ಗೆ ಮಾತಾಡಿದ್ರು ಅವ್ರು, ಅಂದ್ರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕೆಲಸಗಳನ್ನ ನಾವು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ನಿರ್ವಹಣೆ ಮಾಡ್ತಿರ್ತೀವಿ. ಅಂದ್ರೆ ವಿದ್ಯಾರ್ಥಿಗಳು ಯಾವ್ದೋ ಒಂದು ಅಸೈನ್ಮೆಂಟ್ ಅನ್ನು ತಗೊಂಡು ಅದನ್ನ ರಿವಿಸಿಟ್ ಮಾಡಬೇಕು ಅಂತ ದಿವ್ಯ ಹೇಳಿದ್ದು. ಅಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಅಂದ್ರೆ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ ಅಂತ. ಅವ್ರ ಕಲಿಕೆ ಟೀಚರ್ಗಳಷ್ಟೇ ಸಂಪನ್ಮೂಲ ವ್ಯಕ್ತಿಗಳಲ್ಲ, ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಇಬ್ರು ಒಂದಾಗಿ ಒಂದು ಕಲಿಕೆಯ ಗಮ್ಯವನ್ನ ತಲುಪೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡ್ತಿರ್ತಾರೆ, ಅಲ್ಲಿ ಒಂದು ಕೌಶಲ್ಯ ಸೃಷ್ಟಿಯಾಗುತ್ತೆ. ಸೊ ಅಲ್ಲಿ ಒಂದು ಪರಿಣಿತಿ ಸಿಗುತ್ತೆ ಅಂತ ದಿವ್ಯ ಮಾತಾಡಕಲ್ಕ ನನ್ಗೆ ಅನ್ಸಿದ್ದೇನಂದ್ರೆ, ನಾನು ರಿವಿಸಿಟ್ ಮಾಡ್ತೀನಿ ನಾನೇ ಕೆಲಸ, ನಾನು ಮಾಡಿದ ಕೆಲಸವನ್ನೇ ರಿವಿಸಿಟ್ ಮಾಡ್ತೀನಿ. ಅಂದ್ರೆ ನಾನು ಒಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತೀನಿ ಅಥವಾ ಯಾವುದೋ ಒಂದು ಟಾಸ್ಕ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ನಿನ್ನೆ ಮಾಡಿದ್ದೆ, ಬಟ್ ಇವತ್ತಿಗೆ ಅದು ರಿಸಲ್ಟ್ ಬರುತ್ತೆ, ಬಟ್ ನಾನು ರಿವಿಸಿಟ್ ಯಾಕೆ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಏನ್ ಸಮಸ್ಯೆ ಆಯ್ತು ಅಂತ ನೋಡ್ತೀನಿ. ಅಥವಾ ನೀವೇ ಸಬ್ಮಿಟ್ ಮಾಡಿದ ಅಸೈನ್ಮೆಂಟ್ ಅನ್ನ ನೀವು ಮತ್ತೊಮ್ಮೆ ರಿವಿಸಿಟ್ ಮಾಡಿದ್ರೆ ನಿಮ್ಮ ಮಿತಿಗಳು ಏನಂತ ಗೊತ್ತಾಗುತ್ತೆ. ಅಂದ್ರೆ ನೀವು ಅವರು ಟೀಚರ್ ಮೌಲ್ಯಮಾಪನ ಮಾಡೋದಕ್ಕಿಂತ ಮುಂಚೆನೆ ನಿಮ್ಗೆ ಗೊತ್ತಾಗತ್ತೆ. ಸೊ ಅವಾಗ ಅವ್ರು ಹೇಳಿದಾಗ ಇನ್ನಷ್ಟು ಅಥೆಂಟಿಕೇಟ್ ಆಗುತ್ತೆ, ನೀವು ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ನನಗೆ ಅದು ಪರಿಣಿತಿಯ ಒಂದು ಸಾಧ್ಯತೆಗಳ ಬಗ್ಗೆ ದಿವ್ಯ ಹೇಳಿದ್ ನನ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬಹಳ ಸಲ ಏನ್ ಅನ್ಕೋತೀವಿ, ನಾನು ಅಷ್ಟು ಕಷ್ಟಪಟ್ಟು ಮಾಡಿದೀನಲ್ಲ, ಈಗ ಟೋಮಿನ್ ಹೇಳಿದ್ರಲ್ಲ ಇಷ್ಟಪಟ್ಟು ಕೆಲಸ ಮಾಡಿದಾಗ ನಾವು ಮತ್ತೆ ವಾಪಸ್ ಅದನ್ನ ರಿವಿಸಿಟ್ ಮಾಡಿ ಏನ್ ಸಮಸ್ಯೆ ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಮುನ್ನುಗ್ತೀವಲ್ಲ. ಕಷ್ಟಪಟ್ಟು ಮಾಡಿದಾಗ ಅಯ್ಯೋ ಒಂದ್ಸಲ ಸಬ್ಮಿಟ್ ಮಾಡಿದ್ದಾಯ್ತು, ಒಂದ್ಸಲ ಟಾಸ್ಕ್ ಮುಗೀತು, ಸಾಕು ಮಾರೇ ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡಿ ಬಿಟ್ಬಿಡ್ತೀವಿ. ಇಷ್ಟಪಟ್ಟು ಮಾಡಿದಾಗ ಇಲ್ಲ ನನಗೆ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಷ್ಟು ಬರಬಹುದಾಗಿತ್ತಲ್ವಾ, ಎಲ್ಲಿ ಸಮಸ್ಯೆ ಆಗಿದೆ ಅಂತ ಸರ್ ಹತ್ರ ಒಂದು ಮಾತು ಕೇಳಬಹುದಾಗಿತ್ತಲ್ವಾ ಅನ್ನುವಂತ ಒಂದು ಕನ್ಸರ್ನ್ ನಿಮ್ಮ ನಿಮ್ಮೊಳಗೆ ಬರ್ತದಲ್ಲ, ನೀವು ಯು ಆರ್ ಆನ್ ದ ಟ್ರ್ಯಾಕ್ ಅಂತ, ಎಕ್ಸ್ಪರ್ಟೈಸ್ ಅನ್ನ ಅಥವಾ ಪರಿಣಿತಿಯನ್ನ ಗಳಿಸಿಕೊಳ್ಳುವ ಹಾದೆಯಲ್ಲಿದ್ದೀರಿ ಅಂತ ಅನ್ಸುತ್ತೆ, ಅವಾಗ ನೀವು ವೃತ್ತಿಯನ್ನ ಗೆಲ್ಲಿಸ್ತೀರಿ ಅಂತ ಅನ್ಸುತ್ತೆ. ಇದು ಇವೆಲ್ಲ ಮಾತುಗಳನ್ನ ನಾವು ಯಾಕೆ ನಿಮ್ಮ ಆಲೋಚನಾ ಕ್ರಮಗಳ ಜೊತೆಗೆ ಇಡೀ ತರಗತಿ ಇತ್ತು ಅಂತಂದ್ರೆ, ಈಗ ರೇಡಿಯೋ ಜಾಕಿ ಆಗಿರ್ಬೋದು, ನಿರೂಪಣ ರೇಡಿಯೋ ನಿರೂಪಣೆ ಅಂತ ಹೇಳ್ತೀವಿ, ಅಥವಾ ದೃಶ್ಯ ಮಾಧ್ಯಮದ ನಿರೂಪಣೆ ಅಂತ ಕರಿತೀವಿ, ಅಥವಾ ಈಗ ಡಬ್ಬಿಂಗ್ ಕಲ್ಚರ್ ಇದೆ ಅಂದ್ರೆ ನೀವು ಬಹಳಷ್ಟು ಭಾಷೆಗಳ ಸಿನಿಮಾಗಳು ಬರ್ತಾವಲ್ಲ, ಆ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಾವೆ. ಇಂಗ್ಲಿಷ್ ನ ಯಾವುದೋ ಒಂದು ಸಿನಿಮಾ ಕನ್ನಡದಲ್ಲಿ ಬರುತ್ತೆ ನೋಡಿ, ಅಲ್ಲಿ ಕನ್ನಡದ ಡಬ್ಬಿಂಗ್ ಆರ್ಟಿಸ್ಟ್ ಬೇಕಾಗತ್ತೆ. ಅವೆಲ್ಲ ಇವತ್ತು ತುಂಬಾ ಭಿನ್ನವಾಗಿರುವಂತಹ ವೃತ್ತಿಗಳಾಗಿ ಗುರುತಿಸಲ್ಪಟ್ಟಿವೆ. ಸೊ ಆ ತರದ ವೃತ್ತಿಗಳನ್ನು ನಿರ್ವಹಣೆ ಮಾಡಕ್ಕೆ ಯಾವ ಬಗೆಯ ಅಥೆಂಟಿಕ್ ಸ್ಟ್ಯಾನ್ಸ್ ಇರಬೇಕು ಇಂಡಿವಿಜುವಲ್ಸ್ ಅಲ್ಲಿ ಅನ್ನುವ ನೆಲೆಗಟ್ಟಿನಲ್ಲಿ ಈ ತರಗತಿ ನನಗೆ ಮುಖ್ಯ ಅಂತ ಅನ್ಸುತ್ತೆ. ನೀವೆಲ್ಲರೂ ತುಂಬಾ ಮಹತ್ವದ ವಿಚಾರಗಳನ್ನ ವ್ಯಕ್ತಪಡಿಸಿದಿರಿ, ನನ್ನ ವಿಚಾರಗಳಿಗಿಂತ ನಿಮ್ಮ ವಿಚಾರಗಳ ಆಧಾರದ ಮೇಲೆ ನಾವು ಇವತ್ತು ತರಗತಿಯನ್ನ ಕಟ್ಟಿದೀವಿ ಅಂತ ಅನ್ಸುತ್ತೆ ನನಗೆ. ಕೇಳಿದ್ರೆ ನೀವು ನಮ್ಮ ತರಗತಿಯನ್ನ ಕೇಳಿದ್ರಲ್ಲ, ನಮ್ಮದೇ ವಿದ್ಯಾರ್ಥಿ ಪ್ರತಿಭೆಗಳು ತುಂಬಾ ಭಿನ್ನವಾಗಿ ಆಲೋಚನೆಗಳನ್ನ ದಾಟಿಸಿದ್ರು, ವೃತ್ತಿಪರತೆಯ ಸಾಧ್ಯತೆಯನ್ನ ಬೇರೆ ಬೇರೆ ರೀತಿಗಳಲ್ಲಿ ಅವರು ಪರಿಚಯಿಸಿದ್ರು ಅಂತ ಅನ್ಸುತ್ತೆ. ಹೊಸ ಪೀಳಿಗೆ ಏನು ಯೋಚಿಸ್ತಾ ಇಲ್ಲ ಅಂತ ಅನೇಕ ಕೊರಗುಗಳಿದಾವೆ. ಹೊಸ ಪೀಳಿಗೆ ಎಲ್ಲ ಮೊಬೈಲ್ ಅಲ್ಲಿ ಮುಳುಗಿದ್ದಾರೆ, ಅವರೆಲ್ಲ ತುಂಬಾ ಸಡಿಲವಾದ ಒಪಿನಿಯನ್ ಗಳ ಜೊತೆಗಿದ್ದಾರೆ, ಜ್ಞಾನದ ಜೊತೆಗಿಲ್ಲ, ಬರೀ ಸ್ಕಿಲ್ ಗಳ ಜೊತೆಗಿದ್ದಾರೆ ಅಂತ ನಾವು ಬಹಳ ಸಲ ಟೀಕೆಗಳನ್ನು ಕೇಳ್ತೀವಿ. ಬಟ್ ಆ ಟೀಕೆಗಳು ತಪ್ಪು ಕಲ್ಪನೆಗಳು ಅನ್ನೋದನ್ನ ನನ್ನ ಕ್ಲಾಸ್ನ ವಿದ್ಯಾರ್ಥಿಗಳು ನಿರೂಪಣೆ ಮಾಡಿದ್ರು ಅಂತ ಅನ್ಸುತ್ತೆ. ಕೇಳಿದ್ರೆ ಇನ್ನಷ್ಟು ಈ ತರದ ಕ್ಲಾಸ್ಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ.
10: ಇದುವರೆಗೆ ಎಸ್ಜಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ಬಾನುಲಿ ಪಾಠ ಕೇಳಿದಿರಿ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪ್ರಾಯೋಗಿಕ ತರಬೇತಿ ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು. ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಯೋಜನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವ್ ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಕ್ಕೂ ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ, ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ದೆ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನೂ ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟ್ ಇಂದ ಹೋಗ್ಬೋದು ಮತ್ತೆ ಯಾವ ರೂಟ್ ಇಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋ ಅಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರೆಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ನಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂಥದಾಲ ಬರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾನ್ ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆ ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರು ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೂಡ 97 3 4 0 8 4 0 8

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಎಸ್ಟಿಎಂ ಆರೋಹಂ 2 ದಿನಗಳ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಇದೇ ಸೆಪ್ಟೆಂಬರ್ 10 ಮತ್ತು 11 ಎಸ್ಟಿಎಂ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಅತ್ಯುತ್ತಮ ಅವಕಾಶ. ಮ್ಯೂಸಿಕ್ ಮತ್ತು ಆಂಕರ್ ಸ್ಪರ್ಧೆಗಳು, ರೀಲ್ಸ್ ಮೇಕಿಂಗ್ ಮತ್ತು ಕ್ರಿಯೇಟಿವಿಟಿ ಸ್ಪರ್ಧೆಗಳು, ಫ್ಯಾಷನ್ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಜೊತೆಗೆ ಇನ್ನು ಹಲವಾರು ಮನೋರಂಜನೆ ಮತ್ತು ಪ್ರತಿಭಾ ಸ್ಪರ್ಧೆಗಳು ನಡೆಯಲಿವೆ. ನಿಮ್ಮ ಕಾಲೇಜಿನ ಸ್ನೇಹಿತರೊಂದಿಗೆ ಭಾಗವಹಿಸಿ ಸ್ಪರ್ಧಿಸಿ. ಹಾಗಾದರೆ ಇನ್ನೇಕೆ ತಡ? ಸೆಪ್ಟೆಂಬರ್ 10 ಮತ್ತು 11 ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ನಡೆಯಲಿರುವ ಎಸ್ಟಿಎಂ ಆರೋಹಂ ಈ ಉತ್ಸವಕ್ಕೆ ಬನ್ನಿ.
6: ಸೊಲ್ಮೆಲು ಯಾನ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಮಾತಾಡಲು ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ತುಂಬ ಪಂಡಿತ ಬೇರೆ ಮಿತ್ರದ್ದು ತಿರ್ತು ಹೋಗ್ತು ಬೇರೆ ಮೂಲ ಕಟ್ಟಾದ ಎತ್ತು ಅಲ್ಪನಿದ್ದೆ ಅಂತ ಸಹಾಯೋದ್ಯೋಗ ಅಂತ ಮಾತಾಡಲ ಬರಲಿ ಬೊಂಡ ಬರಲಿ ಏಳು ನಿನ್ನಾದ ಏನ ಹೇಳೋದಿಲ್ಲ ನಿಖಿಲಾಕ್ ಏನಿಲ್ಲ
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲೆ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಂದಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
3: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾಡುತ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
4: ಅಂದ್ರೆ ನನಗೆ ಮುಂಚೆಯಿಂದನು ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದಲೂ. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಓದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರೆಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಗ್ತಾ ಬಂತು.
3: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
4: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರಿಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
3: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
4: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನೂ ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೇ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಪುಸ್ತಕದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಎಸ್, ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ್ಮೇಲೆ ಸ್ವರೂಪ ಎಲ್ಲಿಗೆ ಬಂತಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 hour ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸು ಇಲ್ಲ ಶೇರು ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ, ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗ ಒಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದ್ ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ, ಅದು ಲೇಖಕನಿಗೆ ಒಂದು ಕನಸು ಇರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದ್ರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 week ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡಿದಂತಹವರು ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಎಸ್, ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೆ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು. ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂಥದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ ಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನು ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಬಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೊತ್ಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಅಷ್ಟು ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು ಒಂದು ಆರ್ಟಿಕಲ್ ಅನ್ನ ಬರೆದು ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಅದು ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ. ಆ ರೀತಿಯಾದಂತ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದನ್ನೇ ಮತ್ತೆ ಮತ್ತೆ ತಿದ್ದಿ ತೇಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗೆ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು ಮಧ್ಯಮ ವರ್ಗದ ಜೀವನ. ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ, ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ, ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ. ಆ ಲೇಖನವನ್ನ ನಾನು ದುಃಖಿಸಿ ಎತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ, ಅದನ್ನ ಕಣ, ಅದನ್ನ ಕಣ, ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ. ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೂ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನು ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ. ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರು ಒಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂತವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನ ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ, ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ ವಿವರಣಾ ಸಹಿತವಾಗಿ, ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರೆ ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ, ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನಿಯ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನನ್ ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆ ಇಟ್ಕೊಂಡೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿ ಇದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾನ ಆಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಎಸ್ಟಿಎಂ ಆರೋಹಂ ಎರಡು ದಿನಗಳ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಉತ್ಸವ. ಇದೇ ಸೆಪ್ಟೆಂಬರ್ 10 ಮತ್ತು 11ರಂದು ಎಸ್ಟಿಎಂ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಅತ್ಯುತ್ತಮ ಅವಕಾಶ. ಮ್ಯೂಸಿಕ್ ಮತ್ತು ಆಂಕರ್ ಸ್ಪರ್ಧೆಗಳು, ರೀಲ್ಸ್ ಮೇಕಿಂಗ್ ಮತ್ತು ಕ್ರಿಯೇಟಿವಿಟಿ ಸ್ಪರ್ಧೆಗಳು, ಫ್ಯಾಷನ್ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಜೊತೆಗೆ ಇನ್ನು ಹಲವಾರು ಮನೋರಂಜನೆ ಮತ್ತು ಪ್ರತಿಭಾ ಸ್ಪರ್ಧೆಗಳು ನಡೆಯಲಿವೆ. ನಿಮ್ಮ ಕಾಲೇಜಿನ ಸ್ನೇಹಿತರೊಂದಿಗೆ ಭಾಗವಹಿಸಿ ಸ್ಪರ್ಧಿಸಿ. ಹಾಗಾದರೆ ಇನ್ನೇಕೆ ತಡ? ಸೆಪ್ಟೆಂಬರ್ 10 ಮತ್ತು 11ರಂದು ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ನಡೆಯಲಿರುವ ಎಸ್ಟಿಎಂ ಆರೋಹಂ ಈ ಉತ್ಸವಕ್ಕೆ ಬನ್ನಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತಾಡ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರು ಸಿನಿಮೆ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶವಾಯುದ್ದ ಮಂತ್ರಿ. ಮಾತಾಡಲ ಬರಲಿ, ಬೊಂಡ ಬರಲಿ, ಬೇರೆ ನೀನಾದ ಏನಕ್ಕೆ ಏನೂ ಇಲ್ಲ, ನಿಖಿಲ್ನಕ್ಕೆ ಏನಿಲ್ಲ.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

90.4 ಎಫ್ಎಂ ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯುವ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಇದು ಪ್ರೇಮದ ನಾದ
1: ನಾದ ನಾದ ಪ್ರೇಮದ ನಾದ
0: ಇದು ಜನಸಮುದಾಯದ ನಾದ
2: ನಾದಮಯ ಏ ಲೋಕವೆಲ್ಲ ನಾದಮಯ
0: ಇದು ನಿಮ್ಮದೇ ರೇಡಿಯೋ ನಿಮ್ಮದೇ ಧ್ವನಿ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಗಾಯಕ ಶೇಖರ ಕುಮಾರ ಕಡಬ ಅವರ ಜೊತೆ ಮಾತುಕತೆ.
1: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಸ್ಥಳೀಯ ಸೊಗಡದ ಆಡುಭಾಷೆ ಕುಂಬಾರ ಭಾಷೆದ 4ನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಬೇಕಡವ. ಈ ಕಲೆ ಎಂದು ಹೇಳ್ತದೆ ಒಂದು ಖಾಲಿ ಹವ್ಯಾಸ ಅಲ್ಲ, ಅದೊಂದು ಬದುಕದ ಉಸಿರು. ಕೆಲವರು ಬಣ್ಣಳಿ ಜಗತ್ತಿನ ನೋಡಿದಡೆ, ಇನ್ನು ಕೆಲವರು ಸ್ವರಲಿ ಬದುಕನ ಹುಡುಕುತ್ತರು. ಆದಡೆ ಇಲ್ಲೊಬ್ಬರು ಅಪರೂಪದ ಸಾಧಕ ಉಳ್ಳರು, ಕೈಲಿ ಪೆನ್ ಇಲ್ಲದೆ ಬ್ರಷ್ ಹಿಡಿದಡೆ ಅದ್ಭುತ ಕಲಾವಿದ, ಅದೇ ಧ್ವನಿಯತ್ತದಡೆ ಗಾನಕ್ಕೋಗಿಲೆ. ಇಂದು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ಉಳ್ಳರು ಇಂದಿನ ನಂಟರು ಕಡಬದ ಹೆಮ್ಮದ ಬಹುಮುಖ ಪ್ರತಿಭೆ. ಪದ್ಯ, ಚಿತ್ರ, ವಿಶೇಷವಾಗಿ ಸಾಬೂನಲ್ಲಿ ಆಕೃತಿ ಮಾಡ್ತ ಎಲ್ಲ ಕಲೆದ ಮೂಲಕ ಜನರ ಮನಸ್ಸು ಗೆದ್ದ ಒಬ್ಬ ವಿಶಿಷ್ಟ ಕಲಾ ಪ್ರಪಂಚದ ನಾಯಕ ಶೇಖರ್ ಕಡಬ. ಪೆನ್ನದ ಪ್ರತಿಪಾಯಿಂಟ್ಲಿ ಜೀವ ತುಂಬುತ್ತು ತನ್ನ ಲಾಯಕದ ಕಂಠದ ಜನಗಳಿಗೆ ರಂಜನೆ ಕೊಡ್ತಂತೆ. ಶೇಖರ್ ಅವರು ಕಲಾ ಬದುಕು ಸಾಧನೆ, ಅವರ ಜೀವನದ ಸ್ವಾರಸ್ಯಕರ ಜರ್ನಿಯೇ ನಮ್ಮ ಇಂದಿನ ಈ ಕಾರ್ಯಕ್ರಮ. ಶೇಖರ್ ಅವರು ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತ ಮಾಡಲಿ.
2: ನಮಸ್ತೆ.
1: ನಾವು ಇಂದು ಕಾರ್ಯಕ್ರಮ ಈಗ ಆರಂಭ ಮಾಡಿದ್ವಿ. ಫಸ್ಟ್ ಒಂದು ನೀವೊಂದು ಪದ್ಯ, ನೀವು ಆಲ್ರೆಡಿ ನೀವು ಪದ್ಯ ಎಲ್ಲ ಹೇಳ್ತೀರಿ, ಲಾಯಕನ ಸ್ವರಲ್ಲಿ ಪದ್ಯ ಎಲ್ಲ ಹೇಳಿ. ಫಸ್ಟೇ ನೀವೊಂದು ಪದ್ಯದಿಂದ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ.
2: ಒಂದು ಭಕ್ತಿಗೀತೆ ಹೇಳ್ತೇವೆ ಗಣಪತಿ.

0: ಭಕ್ತಿ ತುಂಬಕ್ಕೊಂದು ನಮ್ಮ ಕಾರ್ಯಕ್ರಮದಿಂದ ಆರಾಮಾತು. ನಿಮ್ಮ ಇನ್ನು ಫಸ್ಟ್ ಒಂದು ನಿಮ್ಮ ಪರಿಚಯ ಏನ್ ಮಾಡ್ತೀರಾ, ನೀವು ಶಾಲೆ ನಿಮ್ಮ ಬಾಲ್ಯ ಎಲ್ಲ ಹೆಂಗಿದೆ ತಂದೊಂದು ಹೇಳ್ತೀರಿ?
1: ಕಡಪ ತಾಲೂಕು ಕೋಡಿಮಲ ಗ್ರಾಮದ ಕಲಂತಡ್ಕ ಮನೆ. ನಾನು ಶಾಲೆ ಒಂದರಿಂದ ಎಂಟನೇ ಮಟ್ಟ ಅಲ್ಲಿ ಒಂದ್ತಡ್ಕ ನಾನು ಶಾಲೆ ಹೋಗಿದ್ದೆ, ಮತ್ತೆ ಎಂಟನಿಂದ ಪಿ ಯು ಸಿ ಮಟ್ಟ ಇಲ್ಲಿ ಕಡಬ ಜೂನಿಯರ್ ಕಾಲೇಜ್ ಹೋಗಿದ್ದೆ.
0: ಒಟ್ಟು ನಿಮ್ಮ ಬಾಲ್ಯ ಹಂಗಿದೆ. ನಿಮ್ಮ ಈ ಕಲಾ ಜಗತ್ತು ಯಾವಾಗ ಆರಂಭ ಅಂದ್ರೆ ಸ್ಟಾರ್ಟಿಂಗ್, ನೀವು ಫಸ್ಟ್ ಈ ಕಲೆ ಚಿತ್ರಕಲೆ ಮತ್ತೆ ಈ ಪದ್ಯ ಹೇಳ್ತದೆ ಅಲ್ಲ, ನೀವು ಸ್ಟಾರ್ಟಿಂಗ್ ಯಾವಾಗ ಬಾಲ್ಯದಲ್ಲಿ ಆರಂಭ ಮಾಡಿದಿರಿ ಅಲ್ಲ ಮತ್ತೆ ಬಂದದ ಅನ್ನೋದು ಹೇಳ್ತೀರಾ?
1: ಇಲ್ಲ, ಚಿತ್ರಕಲೆ ಅನ್ನೋದೇ ನನ್ನ ಸಣ್ಣದ ಅಂಗನವಾಡಿ ಹೊತ್ತಿ ಸ್ಟಾರ್ಟ್ ಮಾಡಿದೆ. ಆಗಲೇ ಸಣ್ಣ ಸಣ್ಣ ಚಿತ್ರ ಎಲ್ಲ ಮಾಡಿ ಮತ್ತೆ ಪದ್ಯ ಹೇಳ್ತದೆ ಅನ್ನೋದು ಒಂದು ಆರನೇ ಕ್ಲಾಸ್ ಅಲ್ಲಿ, ಮತ್ತೆ ಒಂದು ಪ್ರತಿಭಾ ಕಾರಂಜಿ ಅಲ್ಲಿ ಹೊತ್ತಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಪದ್ಯ. ಅಲ್ಲಿ ಅದ್ರ ಮುಂದೆ ಪದ್ಯ ಎಲ್ಲ ಹೇಳ್ತಾರೆ ಅಭ್ಯಾಸ ಇದ್ದಾರೆ, ಚಿತ್ರ ಮಾಡಿದ್ದೆ.

0: ಸಾಬೂನು ಆಕೃತಿ ಕಲೆ ಮತ್ತೆ
1: ಎಲ್ಲ ಸಾಬೂನು ಸಣ್ಣ ಇರುತ್ತೆ, ಅದೇ ಸಣ್ಣ ಇದು ಕಲ್ಲು ಸ್ಮೂತ್ ಕಲ್ಲು ಒಂದು ಮತ್ತೆ ಅದಲ್ಲೆಲ್ಲ ಕೆತ್ತನೆ ಮಾಡಿದ್ದೆ ಸಣ್ಣ ಸಣ್ಣದ. ಮತ್ತೆ ಮಣ್ಣದ ಮೂರ್ತಿ ಮಾಡ್ತ ಪ್ರತಿಭಾಗಾರಂಜಿ ಅದೆಲ್ಲ ಮಾಡಿದ್ದೆ. ಮತ್ತೆ ಚಿತ್ರಕಲೆ ಇದು ಫಂಕ್ಷನ್ ಎಲ್ಲ ಚೌತಿದ ಪ್ರೋಗ್ರಾಮ್ ಎಲ್ಲ ಅದೆಲ್ಲ ಇದು ಮಾಡಿದೆ.
0: ನಿಮ್ಮ ಈ ಕಲೆ ಎಲ್ಲ ನಿಮ್ಗೆ ಎಂತಕ್ಕೆ ಆಸಕ್ತಿ ಬಂದದ್ದು ಒಂದು ಹೇಳ್ತೀರಿ?
1: ಕಲೆ ಏನೆಲ್ಲ ಚಿತ್ರ ಅದೇ ಮುಂದೆ ಇದ್ದತ್ತಲ್ಲ, ಮತ್ತೆ ಪದ್ಯ ಹೇಳ್ತದೆ ಎಲ್ಲಡೆ ನಂಗೆ ಫಸ್ಟ್ ನಂಗೆ ಇದನ್ನ ಹೇಳ್ತಾನೆ ನಾನು ರೇಡಿಯೋಕ್ಕೆ

0: ಈಗ ನೀವು ಒಂದು ವೃತ್ತಿ ಮಾಡಿಬಿಡಿರಿ, ಈ ವೃತ್ತಿದ ಒಟ್ಟಿಲ್ಲ ಈ ಕಲೆನ ನೀವು ಹೆಂಗೆ ನಡೆಸಲು ತೇರಿದಿರ್ತ ಒಂದು ಹೇಳಲ್ಲ.
1: ವೃತ್ತಿ ನನ್ನದೇ ಪೈಂಟ್ ಡಿಸೈನ್ ಚಿತ್ರಗಳಿದ್ರು, ಅದರೊಟ್ಟಿ ಪದ್ಯದ ನಾವು ಫ್ರೀ ಟೈಮ್ ಅಲ್ಲಿ ನಾನು ಓದ್ತೇನೆ.
0: ಈಗ ನೀವು ಕೆಲಸ ಇದ್ದು ದಿನ ನಿಮಗೆ ಒಂದು ಕಾರ್ಯಕ್ರಮ ಸಿಕ್ಕುತ್ತೆ ಅಂತ ಹೇಳ್ತೀರಾ, ನೀವು ಯಾವ ಟೈಪ್ ನೀವು ಅದರ?
1: ಮೊದಲು ನಾವು ಇದು ವೃತ್ತಿದ ಇದು ಕೊಡ್ತು, ಅದ್ರಲ್ಲಿ ಮೈನ್ ಅದರ ಎಲ್ಲೆಡಿ ಅರ್ಜೆಂಟ್ ಇದ್ದಾಳೆ.
0: ಅದೇ ವೃತ್ತಿ ನಿಮ್ಮದು ಅದೇ ಚಿತ್ರಕ ಅದರದೇ ಬದುತ್ತು.
1: ಅದೇ ಪದ್ಯದೆಲ್ಲ ಇದ್ದಾಳೆ ಓದ್ತು ನಾವು ಅವಕಾಶ.
0: ಅಂದ್ರೆ ನೀವು ಸ್ವಂತ ವರ್ಕ್ ಮಾಡ್ತದಾ ಅಲ್ಲ ಬೇತೆ?
1: ಇಲ್ಲ ಬೇತೆ
0: ನಿಮ್ಮ ಅವರು ಸಪೋರ್ಟ್ ಮಾಡಿ
1: ಸಪೋರ್ಟ್ ಮಾಡೋದು.
0: ನಿಮ್ಮೊಂದು ಪದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಾರಿ ವೈರಲ್ ಆಗಿದ್ದು ಅಸತ್ತಿ, ನಿಮ್ಮ ಈ ಜನಗಳ ಪ್ರತಿಕ್ರಿಯೆ ಹೆಂಗೆ ಬಂದಿತ್ತು? ಆ ಒಂದು ವೈರಲ್ ಆಯ್ತು ಸಾಂಗ್ ವೈರಲ್ ಆದತ್ತಿ
1: ಪದ್ಯದು ಎಲ್ಲ ಖುಷಿ ಆಯ್ತು ಎಲ್ಲರೆಲ್ಲ. ಕೆಲವರು ಹೇಳಿದ ಇನ್ನೆಲ್ಲ ಬೇತೆ ಬೇತೆ ಸಾಂಗ್ ಹೇಳು ಹಂಗೆಲ್ಲ ಸಪೋರ್ಟ್ ಮಾಡು.
0: ವೈರಲ್ ಆದ ಪದ್ಯ ಉಂಟಲ್ಲ ನೀವೊಂದು, ಆ ವೈರಲ್ ಆದ ಪದ್ಯನೊಂದು ಹೇಳಲ್ಲ ಒಂದೀಗ.

0: ಯಾವ ಕವಿತೆ?
1: ನೀವೊಂದಿಷ್ಟೊಂದು ನಾಯಕನ ಪದ್ಯ ಹೇಳಿದ್ದು ಅದು ಇಡೀ ವೈರಲ್ ಆಗಿರುತ್ತೆ. ಆಗ ನಿಮ್ಮ ಫ್ರೆಂಡ್ಸ್ನರಲ್ಲಿ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತ ಹೇಳೋಣ.
2: ಫ್ರೆಂಡ್ಸ್ನರು ತುಂಬಾ ಸಪೋರ್ಟ್ ಮಾಡಿದ್ರು. ಅದೇ ಈಗ ಅದರ ನೋಡಿದ್ದು ಬೇತೆ ಬೇತೆ ಸಾಂಗ್ ಕಲ್ಸು ನೋಡೋರು ನಂಗೆ ಈ ತರ ಹೇಳು ಈ ಸಾಂಗ್ ನಿಂಗೆ ಮ್ಯಾಚ್ ಹತ್ತು ಹಂಗೆಲ್ಲ ತುಂಬಾ ಸಪೋರ್ಟ್ ಮಾಡಿ.
1: ಅದಲ್ಲದೆ ನೀವೀಗ ಒಂದು ವೃತ್ತಿ ದೊಟ್ಟಿ ಹಿಂಗೆ ಸಾಂಗ್ ಹೇಳ್ತಾ ಚಿತ್ರಕಲೆ ಮತ್ತೆ ಸಾಬೂನ್ ಆಕೃತಿ ಇದೆಲ್ಲ ಮಾಡಿ ನೋಡ್ಲಿರಿ, ಇದೆಲ್ಲ ಮಾಡಿರಿ. ನಿಮ್ಮ ಮನೆಯದ್ರು ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ?
2: ಮನೆಯದ್ರು ಸಂಪೂರ್ಣ ಉಂಟು, ಎಲ್ಲಕ್ಕೆಲ್ಲ ಏನು ಅಡ್ಡಿಲ್ಲ.
1: ಎಲ್ಲ ಇದಕ್ಕೆಲ್ಲ ಒಂದು ನಮ್ಮ ಪ್ರತಿಭೆ ಇಲ್ಲ, ಮನೆಯದ್ರ ಸಪೋರ್ಟ್ ಬಹು ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ
2: ಸಪೋರ್ಟ್ ಉಂಟು,
1: ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇನ್ನು ನಿಮ್ಮದೊಂದು ಬಾರಿ ಅಪರೂಪದ ಕಲೆ ಸಾಬೂನಲ್ಲಿ ಆಕೃತಿ ಮಾಡ್ತದೆ, ಕಲ್ಲಲ್ಲಿ ಆಕೃತಿ ಮಾಡ್ತದೆ ಎಲ್ಲ ಹೇಳ್ದಿರಿ ನೀವು. ಇದರ ನೀವು ಈ ಆಕೃತಿ ಮಾಡ್ತದ ಬಗ್ಗೆ ನಿಮ್ಗೆ ಹೆಂಗೆ ಆಸಕ್ತಿ ಬಂದದ್ದು?
2: ಸಾಬೂನು ನೆಲ್ತಡೆ ನಾನು ಒಂದು ವಿಡಿಯೋ ನೋಡಿದ್ದೆ, ಅದ್ರಲ್ಲಿ ಹಂಗೆ ಬೇತೆ ಬೇತೆ ಆಕೃತಿ ಮಾಡಿದ್ದೆ. ಅದನ್ನ ನೋಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಮಾಡಕ್ಕೆ ಟ್ರೈ ಮಾಡಿದೆ. ಮೊಬೈಲ್ ಎಲ್ಲ ವಿಡಿಯೋ ನೋಡಿದ್ದು ನಂಗೆ ಎಲ್ಲ ಅದರ ಮಾಡೋಕ್ಕೊಂದೊಂದು ಆಸಕ್ತಿ ಬಂದಿತ್ತು. ಹಂಗೆ ಅದರನ್ನೇ ನಾನು ಇದು ಮಾಡಿದೆ. ಫಸ್ಟ್ ಫಸ್ಟ್ ಸ್ವಲ್ಪ ಕಷ್ಟ ಆಯ್ತು, ಮತ್ತೆ ಮತ್ತೆ ಅದು ನಮ್ಮ ಬೇತೆ ಬೇತೆ ಐಡಿಯಾ ಬಂದಿತ್ತು. ಅದು ಹಂಗೆ ಅದರನ್ನೇ ಇದು ಮಾಡೋಣ.
1: ನಿಮ್ಮದೇ ರೀತಿಯಲ್ಲಿ ಮತ್ತೆ ನಿಮ್ಮ ಐಡಿಯಾ ಮಾಡಿದ್ದೆ,
2: ಬೇತೆ ಬೇತೆ ಕಲೆ ಅದೇ ಮಾಡಿರೋ.
1: ಈ ಸಾಬೂನದ ಆಕೃತಿ ಎಲ್ಲ ಮಾಡಿರಲಿಲ್ಲ ನೀವು, ಅದಕ್ಕೆ ನೀವೇನು ಬೇತೆ ಬೇತೆ ತರಬೇತಿ ಪಡೆದಿದೆ ಅಲ್ಲ, ನೀವೇ ಮಾಡೋತದ?
2: ತರಬೇತಿನಲ್ಲಿ ಪಡೆದಲ್ಲ, ಏನಾದ್ರು ಬೇತೆ ಹಿಂಗೆ ನೋಡಿದ್ದು ನಾನು ಕಲ್ತೇನೆ.
1: ಯೂಟ್ಯೂಬ್ ಏನಡಿ ನೋಡಿ ಮಾಡಿದ್ದೀರಿ ಅಲ್ಲ ಹಿಂಗಿನೇ?
2: ಯೂಟ್ಯೂಬ್ ಅಲ್ಲಿ ಮತ್ತೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬರ್ತಾ ವಿಡಿಯೋಸ್ ನೋಡಿದೆ, ಅದು ಬೇತೆ ಹಾಕಿದ್ದೀರಾಗ ಅದರ ನೋಡಿದ್ದು ನಾನೇ ಮಾಡಿದ್ದು.
1: ಒಂದು ಸಾಬೂನದ ಆಕೃತಿ ಮಾಡೋಕೊಂಡೆ, ಅದಕ್ಕೆ ಎಷ್ಟು ಟೈಮ್ ಬೇಕಾಗ್ತು ಅಂತ ಹೇಳೋಣ?
2: ಟೈಮ್ ಒಂದು ಒಂದು ಗಂಟೆ ಬೇಕಾಗ್ತು,
1: ಒಂದು
2: ನಿಧಾನ
1: ಅದೊಂದು ಸೂಕ್ಷ್ಮ ಕೆಲಸ ಆಗಿರ್ತದೆ. ಮತ್ತೆ ಇನ್ನೊಂದು ಎಲ್ಲೆಲ್ಲಿ ಆರ್ಟ್ ಮಾಡಿರಿ ಇದ್ಲಂಗೆ ಬಾರಿ ಅಪರೂಪದಕ್ಕೆಲ್ಲ ಬೇತೆ

0: ಎಲ್ಲ ಹೆಚ್ಚಾಗಿ ಎಲ್ಲ ಮಾಡ್ತಾಳ ಕೆಲವು ಊರ್ಲೂರು ಸಹ ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಊರ್ಲೂರು. ಇದು ಯಾವ ರೀತಿ ನಿಮಗೆ ಇದಕ್ಕೆ ಆಸಕ್ತಿ ಹಿಂಗೆ ಬಂದ ನಿಲ್ತದೆ ಅಂತ ಹೇಳೋಣ?
1: ಇದೆಲ್ಲ ನಾನು ಬೇತೆ ಹಿಂಗೆ ನೋಡಿದೆ ಕಲ್ತಂಡೆ ಕಲೆ ಅದಲ್ಲಿ ನಿಲ್ತಡೆ ಅಶ್ವತ್ಥ ಮರದಲ್ಲಿ ಮಾಡ್ತಾರೆ ಕೆಲವು ವಿಡಿಯೋ ನೋಡಿದೆ ನಾನು. ಅದಲ್ಲಿ ಸ್ವಲ್ಪ ಬೇತೆ ಇದಲ್ಲಿ ಮಾಡೋದಲ್ಲಿ ಹಲಸಿನದ ಎಲೆಯಲ್ಲಿ ಅದಲ್ಲಿ ಟ್ರೈ ಮಾಡಿದೆ. ಫಸ್ಟ್ ಕಷ್ಟ ಆಯ್ತು, ಒಂದೆರಡು ಇಬ್ಬರ ಸರಿ ಬಂದಲ್ಲ, ಮತ್ತೆ ಮತ್ತೆ ಅದು ಒಂದೊಂದು ಇದಾಗಿ.
0: ಈಗ ಒಂದು ಹಲಸಿನ ಎಲೆಯಲ್ಲಿ ಒಂದು ಆಕೃತಿ ಎಲ್ಲ ಮಾಡ್ತೀರಿ ನೀವು, ಈಗ ಅದಲ್ಲಿ ಆಕೃತಿ ಮಾಡಕೊಂಡರೆ ಅದಕ್ಕೆ ಏನೆಲ್ಲ ಬೇಕತ್ತು?
1: ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಸ್ಕೆಚ್ ಮಾಡಿದ್ದು, ಮತ್ತೆ ಅದರ ಇದು ಕಟ್ಟಿಂಗ್ ಮಾಡ್ತಾ ಬ್ಲೇಡ್ ಇಲ್ಲಿ ಕಟ್ಟಿಂಗ್ ಮಾಡ್ತಾ
0: ಬ್ಲೇಡ್
1: ಬ್ಲೇಡಿಂಗ್ ಕಟ್ಟಿಂಗ್ ಮಾಡ್ತಾ.
0: ಈಗ
1: ಸೂಕ್ಷ್ಮ ಕಟ್ಟಿಂಗ್ ಮಾಡ್ತಲ್ಲ ನಿಧಾನ.
0: ಮತ್ತೊಂದು ಈಗ ಅದೆಲ್ಲ ಒಂದು ಬಾರಿ ಸೂಕ್ಷ್ಮ ಅಂದ್ರೆ ಒಂದು ಚೂರು ತಪ್ಪು ಅಂದ್ರೆ ಮತ್ತೆ ಅದು ಫಸ್ಟ್ ನೆನೆ ಮಾಡೋಕಾಗ್ತದೆ.

0: ಚಾವರ್ಣದ ಈ ಪುಣ್ಯ ಮಣ್ಣಲ್ಲಿ ಅಜ್ಜ ಪಂಪಿ ತುಡರಾದೆ.
1: ಮತ್ತೆ ಇನ್ನೊಂದು, ಈಗ ಸಾಬೂನದ ಆಕೃತಿ ಮಾಡ್ತೀರಲ್ಲ, ಅದಕ್ಕೆ ಎಂತರೆಲ್ಲ ಬೇಕಾಗ್ತದೆ ನಿಮಗೆ ಆಕೃತಿ ಮಾಡಕೊಂಡ್ರೆ?
2: ಅದಕ್ಕೆ ಏನಿಲ್ಲ, ನಾವು ಅದರ ಒಂದು ಐಡಿಯಲಿ ಅದರಲ್ಲಿ ಚಿತ್ರ ಅಂತೆಲ್ಲ ಮಾಡಿಲ್ಲ, ಅಲ್ಲಿ ಅದರ
1: ಡೈರೆಕ್ಟ್ ಮಾಡಿರೋದು. ಬಟ್ ಅದು ಕೆತ್ತಿ ಯಾವ ರೀತಿ ಕೆತ್ತಿರಿ? ಎದೆಲಿ?
2: ಬ್ಲೇಡಲ್ಲೇ
1: ಮಾಡ್ತದ್ದು,
2: ಶಾರ್ಪ್ ಬ್ಲೇಡ್ ಇರುತ್ತೆ.
1: ಈಗ ನೀವು ಚಿತ್ರಕಲೆ ಮತ್ತೆ ಕೆತ್ತನೆ ಇದೆಲ್ಲ ಮಾಡ್ತೀರಿ, ಈಗ ಇದೊಂದು ನಿಮ್ಮ ವೃತ್ತಿ ದೊಟ್ಟಿ ನೀವು ಮಾಡ್ತೀರಿ, ಇದಕ್ಕೆ ನೀವು ಯಾವ ರೀತಿ ಟೈಮ್ ಹೊಂದಾಣಿಕೆ ಮಾಡ್ತೀರಿ? ಯಾವ ಟೈಮ್ ಅಲ್ಲಿ ನೀವು ಇದರೆಲ್ಲ ಮಾಡಕ್ಕೆ ನಿಮಗೆ?
2: ನಾವು ನಮಗೆ ಐತರಲ್ಲ ರಜೆ
1: ರಜೆ
2: ಟೈಮ್ ಅಲ್ಲಿ ಮಾಡ್ತೀವಿ. ಮತ್ತೆ ಪ್ರೀರತಿ ಮಾಡಿರ್ತದೆ,
1: ಈಗ ಕೆಲಸ ಹೋದಕ್ಕೆಲ್ಲ ಮಾಡಕ್ಕಾಗಲ್ಲ,
2: ಅಲ್ಲಿ ಮಾಡ್ತಲ್ಲ ಈ ಮನೇಲಿ ಇರುತ್ತಿ ಏನಾದ್ರು ಫ್ರೀ ಇರುತ್ತಿ ಅದರ ಮಾಡಿ ನೆಡ್ತು, ಒಂದೊಂದು ಬೇತೆ ಬೇತೆ ಐಡಿಯಾಸ್ ಎಲ್ಲ ಮಾಡಿ.
1: ಮತ್ತೆ ನೀವೊಂದು ಡ್ರಾಯಿಂಗ್ ಈಗ ಗೋಡೆಲಿ ಪೇಂಟಿಂಗ್ ಮಾಡ್ತೀರಿ ಅಂದ್ರೆ ಏನು ನೋಡಿರಿ, ಈಗ ನೀವು ಅದು ಕೆಲಸ ಇವತ್ತಿ ಅಲ್ಲಿ ಮಾಡ್ತೀರಲ್ಲ, ನೀವು ಯಾವ್ದೆಲ್ಲ ಚಿತ್ರ ಮಾಡಿದಿರಿ ಒಂದು ಹೇಳಲ್ಲ?
2: ನಾವು ಆರ್ಟ್ ಅದೇ ಕೃಷ್ಣನ ಸೀನರಿ ಎಲ್ಲ ಮಾಡ್ತಲ್ಲ ಚಿತ್ರ.
1: ಸ್ವಂತ ನೀವೇ ಮಾಡಿರಿ?
2: ನಾವು ಸಿಕ್ಕಿದ ಸ್ವಂತ ಎಲ್ಲ ಮಾಡ್ತಾ. ಈಗ ಅವರು
1: ಅಲ್ಲ, ಈಗ ನೀವಾಗಿ ಚಿತ್ರ ಬಿಡಿಸ್ತೀರಿಯಾ ಅಲ್ಲ ಒಬ್ಬರೇ ಮಾಡ್ತೀರಿಯಾ ಅಲ್ಲ ಸಪೋರ್ಟ್ ಆಗಿ ಮಾಡ್ತಾರೆ? ಒಬ್ಬರೇ ಮಾಡ್ತೀರಿ ಮಾಡಿರಿ? ಎಂತೆಲ್ಲ ಚಿತ್ರ ಮಾಡಿದಿರಿ ಒಂದು ಹೇಳಲ್ಲ?
2: ಸೀನರಿ ಮತ್ತೆ ಕೃಷ್ಣನದೆಲ್ಲ ಮತ್ತೆ ಬೇತೆ ಬೇತೆ ಡಿಸೈನ್ ಹೋಗೋದೆಲ್ಲ ಕೆಲವು ಮಾಡ್ತಾರೆ.
1: ನೀವು ಹಿಂಗೆಲ್ಲ ಮಾಡಿದೊಂದು ಸಾಮಾಜಿಕ ಜಾಲತಾಣ ಎಲ್ಲ ಹಾಕಿ ನೋಡಿರಲ್ಲ, ಅದರಿಂದ ನಿಮ್ಮ ಯಾವ ರೀತಿಯ ಬದಲಾವಣೆ ಆಯ್ತು ಒಂದು ಹೇಳಲ್ಲ, ಅಂದ್ರೆ ಅದರಿಂದ ಬಂದ ಪ್ರತಿಕ್ರಿಯೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು?
2: ಅದೇ ಈಗ ಹಾಕದಿಂದ ಕೆಲವರಿಗೆಲ್ಲ ಪರಿಚಯ ಆಯ್ತು, ಎಲ್ಲ ಗುರುತಿಸ್ತಾರೆ, ಕೆಲವೆಲ್ಲ ಕೆಲವು ಪ್ರೋಗ್ರಾಮ್ ಎಲ್ಲ ಹೋಗಿನ ಪದ್ಯ ಎಲ್ಲ ನಡ್ತಲ್ಲ, ಮತ್ತೆ ಚಿತ್ರದೆಲ್ಲ ನೋಡಿದೆಲ್ಲ ಕೆಲವರೆಲ್ಲ ಹೇಳ್ತಾರೆ, ಹಿಂಗೆ ಲೈಕ್ ಆಯ್ತು, ಹಿಂಗೆ ಸಪೋರ್ಟ್ ಮಾಡಿ.
1: ಅದನ್ನ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿತ್ತ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿತ್ತ?
2: ಅದನ್ನ ಅವಕಾಶ ಸಿಕ್ಕಿತ್ತು ನಮಗೆ, ಈಗ ಫ್ರೆಂಡ್ಸ್ ಇದಲ್ಲಿ ಕೆಲವರೆಲ್ಲ ಕರೀತಾರೆ, ಅದನ್ನ ನೋಡಿದ್ ಮೊಬೈಲ್ ಹಾಕದೆಲ್ಲ ನೋಡಿದ್ ಹಿಂಗೆ ಮಾಡಲ್ಲ ಅಂದೆಲ್ಲ ಕೆಲವು ಕೇಂತಾರೆ,
1: ಅದನ್ನೆಲ್ಲ ನಿಮಗೆ ಅವಕಾಶ ಸಿಕ್ಕಿತ್ತು. ನೀವು ಈಗ ಸದ್ಯ ಹೇಳ್ತೀರಿ ಮತ್ತೆ ಚಿತ್ರಕಲೆ ಮಾಡ್ತೀರಿ, ಸಾಬೂನ್ ಆಕೃತಿ ಇದೆಲ್ಲ ಮಾಡ್ತೀರಿ, ಬೇತೆ ಬೇತೆ ಸ್ಪರ್ಧೆಯಲ್ಲ ನೀವು ಭಾಗವಹಿಸ್ತೀರಿ, ಇದರಲ್ಲಿ ನೀವು ಭಾಗವಹಿಸಿದಂತೆ ಬೇತೆ ಬೇತೆ ಎಷ್ಟು ನೀವು ಭಾಗವಹಿಸ್ತೀರಿ ಒಂದು?
2: ನಾನು ಸಂಗೀತ ಅಂದ್ರೆ ಇದು ಪುತ್ತೂರು ಅವರು ಕಿರಣ್ ಕುಮಾರ್ ಗಾನ ಸಾವಿರಟ್ಟಿ ಸಂಗೀತ ಕಲ್ತನಿದ್ದೆ, ಹಂಗೆ ಅವರು ಇದರಲ್ಲಿ ತುಂಬಾ
1: ಈಗ ಕಲ್ತು
2: ಈಗಿಲ್ಲ ಈಗಿಲ್ಲ ಅದಲ್ಲಿ ಈಗ ಬೇತೆ ಬೇತೆ ಅದರಿಂದ ಮತ್ತೆ ಪ್ರೋಗ್ರಾಮ್ ಎಲ್ಲ ಕೆಲವು ಓದ್ದೆ ಅವರೊಟ್ಟಿಗೆ. ಮತ್ತೆ ಇದು ಮುಳ್ಯ ಗಾನ ಇರುತ್ತದ, ಅದು ಗ್ರ್ಯಾಂಡ್ ಫಿನಾಲೆ ಮಟ್ಟ ಹೋಗಿದ್ದೆ, ಅದಲ್ಲಿ ತುಂಬಾ ಪ್ರೋಗ್ರಾಮ್ ಸಿಕ್ಕಿತ್ತು. ಮತ್ತೆ ಬೇತೆ ಹಿಂಗೆ ಇದು ಆರ್ಕೆಸ್ಟ್ರಾ ಮದುವೆ ಫಂಕ್ಷನ್ ಅಲ್ಲಿ ಹಿಂಗೆ ಕೆಲವು ಕಡೆ ಓದ್ದೆ.

0: ಈಗ ಬೇತೆ ಬೇರೆ ದಿಕ್ಕಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದೀರಿ, ಹೀಗೆ ಭಾಗವಹಿಸಿದಕ್ಕೆ ನಿಮಗೆ ಯಾವ ರೀತಿ ಗೌರವ ಎಲ್ಲ ಸಿಕ್ಕಿತ್ತು ಹೇಳ್ತದಂದ್ರೆ?
1: ಗೌರವ ನಿಲ್ತಡೆ ಅವಾರ್ಡ್ ನಿಲ್ತಡೆ ಒಂದು ಮಂಗಳೂರದ್ದು ಆಕ್ಸಿಸ್ ಬ್ಯಾಂಕ್ ಒಂದು ಕಲಾರತ್ನ ಅವಾರ್ಡ್ ಒಂದು ಸಿಕ್ಕಿತು.
0: ಕಲಾರತ್ನ ಅವಾರ್ಡ್ ಸಿಕ್ಕಿತ್ತು.
1: ಹಿಂಗೆ ಇದ್ರೆ ಗಾನಸಿರಿಯಾದಲ್ಲಿ ಒತ್ತಿ ಕೆಲವು ಪ್ರೈಸ್ ಎಲ್ಲ ಸಿಕ್ಕಿತ್ತು.
0: ನೀವು ಈಗ ಬೇತೆ ಬೇತೆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದೀರಿ, ನಿಮ್ಮೊಂದು ಮರೆಯಲಾಗದ ವೇದಿಕೆ ನಿಲ್ದಾಡದೇ ಹೇಳಲ್ಲ?
1: ಮರೆಯಲಾಗದ ವೇದಿಕೆ ನಿಲ್ದಾಡೆ ನಾವು ಮುಂಚೆ ಚೌತಿ ಟೈಮ್ ಅಲ್ಲಿ ಆರ್ಕೆಸ್ಟ್ರಾ ಮಾಡೋಣ ಇಲ್ಲಿ ಭಕ್ತಿ ಇತ್ತೆ ರಸಮಂಜರಿ ಅದು ಒಗ್ಗಲಿ ಮಾಡೋಣ ಅಲ್ಲಿ ವರ್ಷ ಎಲ್ಲ ಕರೀತಾರೆ ಕೊರೋನಾ ಟೈಮ್ ಮುಂದೆ. ಆಗ ನಮ್ಮಲ್ಲಿ ಒಂದು ಜನಗಳ ಬೆಂಬಲ ಎಲ್ಲ ತುಂಬಿದೆ ಅಲ್ಲಿ ಇದು ಭಕ್ತಿ ಇತ್ತೆ ಹೇಳುತ್ತೆ ಆಗಿರೋ ಮತ್ತೆಲ್ಲ ಅವರು ವರ್ಷ ಕರೀತಾರೆ ನಮ್ಮ ಅದೊಂದು
0: ಮರೆಯಲಾಗದಂತ.

0: ನೀವೊಂದು ಕುಂಬಾರ ಸಮುದಾಯದ ಮಂದಿರಾಗಿಳ್ಳಿರಿ, ಅಂದ್ರೆ ಮಡಕೆ ಮಾಡಿದ ಕಾಲದ ಬಗ್ಗೆ ನಿಮಗೆ ಗೊತ್ತುಂಟು, ಈ ಮಡಕೆ ಮಾಡಿದ ಕಾಲದ ಬಗ್ಗೆ ಹೇಳಲ್ಲ ಸ್ವಲ್ಪ?
1: ಮಡಕೆ ಮಾಡಿದ ನಂಗೆ ಇಂಟ್ರೆಸ್ಟ್ ಉಂಟು, ಈಗ ಸ್ವಲ್ಪ ಕಲ್ತನಕ್ಕೆ ಇಂಟ್ರೆಸ್ಟ್ ಬಂದ.
0: ಅದೇ ಮಣ್ಣದ ಮೂರ್ತಿ ಎಲ್ಲ ನೀವು ಮಾಡಿದ್ದೀರಿ,
1: ಅದೀಗ ಅದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಉಂಟು. ಅದರ ಅದೀಗ ಎಲ್ಲ ನಮ್ಮ ಜವನರೆಲ್ಲ ಮಾಡಿ ನೋಡ್ಲವರು ಕುಂಬಾರ ಸಮುದಾಯದ, ಅದು ಕೆಲವರಿಗೆ ಅದರ ಬಗ್ಗೆ ಆಸಕ್ತಿ ತೋರಿಸ್ತಾರೆ, ಈಗ ಅದು ಕುಲಕಸುಬಾದಿಂದ ಕೆಲವು ಅದನ್ನ ಮುನ್ನಡೆಸೋದು ಉಳ್ಳವರು. ಅದೀಗ ಜವನರು ಎಲ್ಲ ಅದರ ಎಲ್ಲ ಆ ಕಲೆ ಮುಂದುವರಿಸಿ ನೋಕು, ಅದರ ನಾವು ಸಮಯ ಇದಾದ್ರೆ ಮತ್ತೆ ಅದು ಅಲ್ಲೇ ಕಲೆ ಇದತ್ತು.
0: ಈಗ ನೀವು ಬೇತೆ ಬೇತೆ ಭಾಷೆಯಲ್ಲಿ ಪದ್ಯ ಹೇಳಿದ ನಾವು ಊರ ಕೇಳಿದೋ, ಕನ್ನಡ ಮತ್ತೆ ತುಳು ಇದೆಲ್ಲ ನೀವು ಪದ್ಯ ಹೇಳಿದ್ರೆ ನಾವು ಕೇಳಿದ, ಹಂಗೇನೆ ನಮ್ಮೊಂದು ಕುಂಬಾರ ಭಾಷೆ ಎಲ್ಲ ಒಂದು ಪದ್ಯನ ಒಂದು ಹೇಳಲ್ಲ ಅಂದೀಗ?
1: ಹಾ ಹೇಳ್ತೇನೆ.

0: ಈಗ ನಿಮ್ಮೊಂದು ಈ ಕಲಿ ಒಂದು ಸೂಕ್ತ ವೇದಿಕೆ ಸಿಕ್ಕಿದಾಳೆ, ನೀವು ಮುಂದೆ ನಿಮ್ಮ ಗುರಿ ಅಂತ ಇರೋದೊಂದು ಹೇಳಲ್ಲ?
1: ಗುರಿ ಏನಂತ ಇದೆಲ್ಲ ಸ್ವಲ್ಪ ಇನ್ನಿಲ್ಲ, ಕಲಿಯಕ್ಕೆ ಉಂಟು. ಅದೇ ಕಲ್ತದ ನಾವು ಹಿಂಗೆ ಬೇತಿಯಾರ ಅಡಿಗೆ ಅದರ ನಮ್ಮ ಹೇಳಿಕೊಡಕ್ಕೊಂದು ಆಸೆ ಉಂಟು. ಒಂದು ಒಳ್ಳೆ ಆರ್ಟಿಸ್ಟ್ ಹಾಕು ಮತ್ತೆ ಅದು ಸಿಂಗ್.

0: ಕುಂಬಾರ ಸಮುದಾಯದಾಗಿ ಇರಲಿರಿ, ಈಗ ನಿಮಗೆ ಕುಂಬಾರ ಸಮುದಾಯದಿಂದ ನಿಮಗೆ ಯಾವ ರೀತಿ ಅವಕಾಶ ಸಿಕ್ಕಿತ್ತು ಏನಾದ್ರು ಕಾರ್ಯಕ್ರಮದಲ್ಲಿ?
1: ಅದೇ ಅವಕಾಶ ಸಿಕ್ಕಿತ್ತು. ಯೂತ್ ಕ್ಲಬ್ ಕಡಬ ದೊಡ್ಡ ಕಪ್ಪದವರು ನಮ್ಮ ಕರೆದಲ್ಲಿ ಅವರ ಪ್ರೋಗ್ರಾಮ್ ಅಲ್ಲಿ ಪದ್ಯಲಕ್ಕೆ ಒಂದು ಅವಕಾಶ ಕೊಟ್ಟದ್ದು. ನಮ್ಮ ಬಂದರ್ಲಿ ವಾಲಿಬಾಲ್ ಮ್ಯಾಚ್ ಇದ್ದಿತ್ತು ಕುಂಬಾರ ಸಮುದಾಯದಲ್ಲಿ, ಅಲ್ಲಿ ಒಂದು ಸಾಂಗ್ ಎಲ್ಲಕ್ಕೆ ಒಂದು ಅವಕಾಶ ಸಿಕ್ತು ನಿಮ್ಗೆ. ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
0: ನಿಮ್ಮ ಲೆಕ್ಕನೆ ಆರ್ಥಿಕವಾಗಿ ಕಷ್ಟ ಇದ್ದದ್ದು, ಮುಂದೆ ಬತ್ತಂತ ಇಂತ ಪ್ರತಿಭೆ ಕೊಡಿ, ನೀವೆಂತರ ಹೇಳಕ್ಕೆ ಬಯಸ್ತೀರಿ? ಒಂದು ಹೇಳೋಣ,
1: ಪ್ರತಿಭೆ ನಮ್ಮ ಸಮುದಾಯದಲ್ಲಿ ನೋಡ್ತಾರೆ, ಪ್ರತಿಭೆಗಳು ತುಂಬ ಉಳ್ಳವರು. ಕೆಲವು ಅವಕಾಶ ಸಿಕ್ಕಿತ್ತಲ್ಲ ಅವರಿಗೆ,
0: ಅದೇ
1: ಕೆಲವು ಅವಕಾಶ ಸಿಕ್ಕಿದ್ರಲ್ಲ ಅದರ ಸರಿಯಾಗಿ ಒಂದು ಉಪಯೋಗಿಸಲ್ಲ. ಹಂಗಿದ್ದರಿ ಅಂತರದೆಲ್ಲಡೆ ಅವಕಾಶ ಇರುತ್ತೆ, ನಾವು ಅದರ ಉಪಯೋಗಿಸಬೇಕು. ನಮ್ಮ ಇದ್ದ ಕಲೆನ ಅದರ ಅಲ್ಲಿ ಇದು ಮಾಡಬಹುದು. ಇದು ಅವಕಾಶ ಸಿಕ್ಕಿತ್ತು, ನಾವು ಅದರ
0: ಇಲ್ಲಿ ವೇದಿಕೆ ಸಿಕ್ಕಿತ್ತು, ನಾವು ಅದರ ತೋರಿಸ್ಬೇಕು.

0: ಎಸ್ ಡಿ ಎಂ ಕಾಲೇಜದ ರೇಡಿಯೋ ನೀನಾದಂದಿರಿಗೊಂದು ಈಗ ಕುಂಬಾರ ಭಾಷೆಯ ಸೊಗಡದೊಂದು ಕಾರ್ಯಕ್ರಮ ಮಾಡುಂಡರು. ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಿದ್ರು?
1: ಇದು ಲೈಕ್ ಒಂದು ಪ್ರೋಗ್ರಾಮ್ ಆಗುಂಟು, ನಮ್ಮ ಸಮುದಾಯದವರ ಗುರುತಿಸಿದೊಂದು ಅವರೊಂದು ಅವರ ಮನದಲ್ಲದ ಮಾತೊಂದು ಹೇಳಂತೊಂದು ಅವಕಾಶ ಸಿಕ್ಕಿತ್ತು. ಇದು ಎಲ್ಲರೂ ಸಿಕ್ಕತ್ತಲ್ಲಂತ ಅವಕಾಶ. ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ, ಇದು ಎಸ್ ಡಿ ಎಂ ಕಾಲೇಜ್ ರೇಡಿಯೋ ನೀನಾದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು. ಇದರಲ್ಲಿ ನಮ್ಮ ಭಾಷೆಯಲ್ಲಿ ಒಂದು ಮಾತಾಡ್ತೊಂದು ಅವಕಾಶ ಸಿಕ್ಕಿತ್ತು. ಎಲ್ಲಿಂತ ಅವಕಾಶ ಸಿಕ್ಕುತ್ತೆ ಕಮ್ಮಿ ನಮ್ಮ ಸಮುದಾಯದ ಇದರಲ್ಲಿ, ಅಂತೊಂದು ದೊಡ್ಡ ಅವಕಾಶ ಅಂದ್ರೆ ಇಲ್ಲ ಇದೊಂದು ರೇಡಿಯೋ ನೀನಾದ್ರೆ. ಅದೇ ನಾವೀಗ ಮನೇಲಿ ಮಾತಾಡ್ತಂತ ಒಂದು ಕುಂಬಾರ ಭಾಷೆನಲ್ಲಿ ಒಂದು ರೇಡಿಯೋಲಿ ಮಾತಾಡ್ತಂದು ಅವಕಾಶ, ಅದಲ್ಲ ರೇಡಿಯೋಲಿ ಮಾತಾಡಿದ ಅದು ಬೇತ ಜನ ಅದರ ನಮ್ಮ ಭಾಷೆನ ನಾವು ಮಾತಾಡ್ತೊಂದು ಭಾಷೆನ ಅವ್ರಲ್ಲಿ ಒಂದು ಕೇಂತೊಂದು ಅವಕಾಶ ಸಿಕ್ಕುತ್ತಿದೆ. ಮತ್ತೆ ಇದರಲ್ಲಿ ಬೇತೆ ಬೇತೆ ನಮ್ಮ ಸಮುದಾಯದ ಒಂದು ಬೇತೆ ಬೇತೆ ಪ್ರತಿಭೆಗಳ ಇಲ್ಲಿ ಬಂದದೊಂದು ಅವರ ಗುರುತಿಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ.
0: ಈಗ ನಮ್ಮ ಕೇಳುಗರಿ ನಿಮ್ಮ ಒಂದು ಸ್ವರಲ್ಲಿ ಇನ್ನೊಂದು ಪದ್ಯ ಹೇಳ್ತೀರಿ?

0: ನೀವು ಬೇತೆ ಬೇತೆ ರೀತಿಲಿ ಗೋಡೆ ಚಿತ್ರ ಡ್ರಾಯಿಂಗ್ ಇದೆಲ್ಲ ಮಾಡ್ತೀರಿ, ಒಂದು ಶಾಲೆಗಳಲ್ಲಿ ನೀವು ಮಕ್ಕಳಿಗೆ ಆಕರ್ಷಣೆ ಆಗಿ ಮಾಡ್ತಂತ ಚಿತ್ರ ಎಲ್ಲ ಮಾಡ್ತೀರಿ ಇಲ್ಲಿ ಅಡಿ?
1: ಹೌದು, ನಾವೀಗ ನಲಿಕಲಿದು ಎಲ್ಲ ಮಾಡಿದ ಶಾಲೆಯಲ್ಲಿ ಕೆಲವು, ಅದರಲ್ಲಿ ಒಂದು ಸಣ್ಣ ಮಕ್ಕಳು ಅಂತ ಯೂಸ್ ಆಗ್ತದೆ ಕೆಲವು ಅಂಗನವಾಡಿಲಿ, ಮತ್ತೆ ದೊಡ್ಡ ಶಾಲೆ ಎಲ್ಲ ನಲಿಕಲಿದಂತ ಪ್ರಾಣಿ ಪಕ್ಷಿಗಳು ಚಿತ್ರ, ಮತ್ತೆ ಪೆನ್ಸಿಲ್ ಅಂತ ಆಕೃತಿಗಳು ಚಿತ್ರ, ಮತ್ತೆ ಕೆಲವು ಲೈನ್ಸ್ಗಳೆಲ್ಲ ಅವ್ರಿಗೆ ಬೇಕಾದ ಶಾಲೆಯಲ್ಲೆಲ್ಲ ಅದು ಅವ್ರಿಗೆ ಒಂದು ಅಟ್ರಾಕ್ಟ್ ಆಗ್ತಲಕ ಬರೆದದೆಲ್ಲ. ಕೆಲವು ಶಾಲೆ ಒಂದು ಅಲಂಕಾರ ವಿದ್ಯೆ ಬರುತ್ತೆ ಅಲ್ಲಿ ಬರೆದದ, ಮತ್ತೆ ಉಪ್ಪಿನಂಗಡಿ ಸೈಡ್ ತುಂಬೆ ಸೈಡ್ ಶಾಲೆಯಲ್ಲೆಲ್ಲ ಒಂದು ಬರೆಯುತ್ತೆ. ಅದಲ್ಲದೆ ಬೇತೆ ಪಂಚಾಯತ್ ಬೋರ್ಡ್ಗಳೆಲ್ಲ ಅದೆಲ್ಲ ಕೆಲವು ಬರೆದದ್ದು
0: ಕೊಟ್ಟು ನೀವು ಜನರಿಗೆ ಆಕರ್ಷಣೆ ಆಗಿತ್ತಂತ ಚಿತ್ರಗಳು ನೀವು ಮಾಡಿದಿರಿ. ಈಗ ನೀವು ಇನ್ನು ಚಿತ್ರ ಎಲ್ಲ ಮಾಡ್ತೀರಿ, ಇದಕ್ಕೆ ನಿಮ್ಮ ಈ ಕೆಲಸದ ಗುರುಗಳು ಅಥವಾ ಯಾರಾದರೂ ಶಿಕ್ಷಕರು ನಿಮಗೆ ಇದಕ್ಕೆ ಸಪೋರ್ಟ್ ಎಲ್ಲ ಮಾಡಿದಾರೆ ಅಂತ
1: ಮಾಡಿದ್ರೆ? ನಾನು ಹೈಸ್ಕೂಲಿ ರೀತಿ ಒಂದು ಚಿತ್ರಕಲೆಯಿಂದ ಅದೇ ಫಸ್ಟ್ ಅಂಗನವಾಡಿನಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಅಷ್ಟು ನಂಗೆ ಕಲೆದಸ್ ಚಿತ್ರಕಲೆದು ಅಷ್ಟು ಐಡಿಯಾ ಸಿಗ್ದಲ್ಲ. ಕೆಲವು ಐಡಿಯಾಸ್ ಕೊಟ್ಟು ನಮ್ಮ ಒಂದನೇ ಕ್ಲಾಸ್ ಅಲ್ಲಿ ಎಲ್ಲ ನಮ್ಮ ವೀಣಾ ಟೀಚರ್ ಇದ್ದರು, ಅವರು ಕೆಲವು ಅವರು ಚಿತ್ರಕಲೆ ಹಿಂಗೆ ಚಿತ್ರ ಮಾಡಿ ತೋರಿಸಿದ್ರು, ಹಿಂಗೆ ಹಿಂಗೆ ಮಾಡೋಕ್ಕೊಂದೆಲ್ಲ ಹೇಳಿಕೊಟ್ಟಿದ್ದರು. ಅದರಿಂದ ಅಲ್ಲಿ ನಮಗೆ ಒಂದು ಪ್ರತಿಭಾ ಕಾರಂಜಿಲೆಲ್ಲ ಬೇತೆ ಬೇತೆ ಇದಕ್ಕೆ ಓಕೆ, ನಮಗೆ ಒಂದು ದೊಡ್ಡ ಅವಕಾಶ ಅಲ್ಲಿ ಸಿಕ್ಕಿತ್ತು. ತುಂಬ ಸಪೋರ್ಟ್ ಮಾಡ್ತಿರೋರು ಅವ್ರು ನಮಗೆ ಚಿತ್ರಕಲೆ ಎಲ್ಲ, ಮತ್ತೆ ಪತ್ತೆ ಹೇಳ್ತಲಂಗೆ ಅವರು ತುಂಬ ಸಪೋರ್ಟ್ ಮಾಡ್ತಿರೋರು. ಕೆಲವು ಭಾವಗೀತೆ ಭಕ್ತಿಗೀತೆ ಆಗಿರ್ಲಿ ಅಂದ್ರೆ ಹಿಂಗೆ ಹೇಳೋಕ್ಕೊಂದೆಲ್ಲ ಕೆಲವು ಐಡಿಯಾಸ್ ಎಲ್ಲ ಆಗಂದಲ್ಲಿ ಅವರು ನಮಗೆ ಹೇಳಿಕೊಟ್ಟು
0: ಬೆನ್ನು ತಟ್ಟಿದ್ದು ಪ್ರೋತ್ಸಾಹ ಮಾಡಿದ್ರು,
1: ಬೆನ್ನು ತಟ್ಟಿ ನಮ್ಮವರೆಲ್ಲ ಪ್ರೋತ್ಸಾಹ ಕೊಟ್ಟು ನಿಂತಾರೆ.
0: ನಿಮಗೆ ಪದ್ಯ ಎಲ್ಲ ಹೇಳ್ತದೆ, ವೇದಿಕೆಲೆಲ್ಲ ಪದ್ಯ ಹೇಳ್ತದೆ ಎಲ್ಲ ಮಾಡ್ತೀರಿ, ಅದರೊಟ್ಟಿ ಎಲ್ಲ ಆಡಿ ನೀವು ಆಲ್ಬಮ್ ಸಾಂಗ್ ಏನಾಡಿ ಮಾಡ್ತೀರಿ? ಇದು ಆಡಿ
1: ಆಲ್ಬಮ್ ಸಾಂಗ್ ಮಾಡಿದೆ. ಫಸ್ಟ್ ಆಲ್ಬಮ್ ಸಾಂಗ್ ಅಂದ್ರೆ ಒಂದು ಕೊರಗಜ್ಜನ ಸ್ವಾಮಿ ಭಕ್ತಿ ಗೀತೆ ಒಂದು
0: ಮಾಡಿದೆ.
1: ಅದು ಹಿಂಗೆ ಬರೆದ್ದೆ ಕೊರಗಜ್ಜನ
0: ಸಾಹಿತ್ಯ ಎಲ್ಲ ನೀವೇ ಬರೆದ?
1: ಸಾಹಿತ್ಯ ಇಲ್ಲ, ಅದು ಬೆಳ್ತಂಗಡಿದವರು ಬರ್ಬಾರದು. ಮತ್ತೆ ಈಗ ಭಕ್ತಿ ಗೀತೆದ ಆಲ್ಬಮ್ ಸಾಂಗ್ ಅಂದ್ರೆ ಶರ ಅವರು ಶ್ರೀ ದುರ್ಗಮ್ಮ ಪರಮೇಶ್ವರಿ ದೇವಸ್ಥಾನದ ಅಲ್ಲಿ ಪ್ರಮುಖ ಶಕ್ತಿ ಒಂದು ಭಕ್ತಿ ಗೀತೆ ಒಂದು ರೆಕಾರ್ಡಿಂಗ್ ಮಾಡ್ದೆ. ಮತ್ತೆ ಅದನ್ನು ಮುಂಚೆ ಅಲ್ಲಿದ್ದೇ ಒಂದು ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಅದೆಲ್ಲ ತುಂಬಾ ಜನ ಇಷ್ಟ ಆಯ್ತು. ಅದೇ ಮತ್ತೆ ಕೆಲವು ಸಾಂಗ್ ಎಲ್ಲ ಅವಕಾಶ ಸಿಕ್ಕಿತ್ತು ನಮಗೆ
0: ಬೇತೆ ಕೊಡಿ ಅವಕಾಶ ಸಿಕ್ಕಿತ್ತು.
1: ಕೆಲವು ಈಗ ಮೊನ್ನೊಂದು ನಾಟಕಲ್ಲೆಲ್ಲ ಒಂದು ಸಾಂಗ್ ಹೇಳೋಕ್ಕೊಂದೆಲ್ಲ ಅವಕಾಶ ಒಂದು ಬಂದಿತ್ತು.
0: ಎಲ್ಲಿಂದ?
1: ಅದು ನೆಲ್ಲಿ ಹೇಳಿದ್ದಾರೆ.
0: ನೀವು ಅದು ಆಲ್ಬಮ್ ಸಾಂಗ್ ಮಾಡ್ತೀರಿ ನೀವೇಳ ಯದು ಆಲ್ಬಮ್ ಸಾಂಗ್ ನೀವು ಮಾಡ್ತಾನ ಹೇಳ್ತಾಳ?
1: ಅದು ಆಲ್ಬಮ್ ಸಾಂಗ್ ಎಲ್ಲರೂ ಶರವರದು ಶರವರು ಶ್ರೀ ದುರ್ಗಾ ದುರ್ಗೆ ಅಂದ್ರೆ ಅದೊಂದು ಫಸ್ಟ್ ಆಲ್ಬಮ್ ಸಾಂಗ್ ಮಾಡಿದ್ದೆ. ಕೊರಗಜ್ಜನದು ಅದು ಸ್ವಾಮಿ ಕೊರಗಜ್ಜನ ಒಂದು ಆಲ್ಬಮ್ ಸಾಂಗ್, ಅದು ಕೆಲವು ಯೂಟ್ಯೂಬ್ ಎಲ್ಲ ಹಾಕಿದ್ದೆ. ಅದು ನನ್ನ ಚಾನಲ್, ಅದು ಲಾರಿ ಕ್ರಿಯೇಷನ್ ಕಡಬ ಚಾನಲ್ ನನ್ನದೇ ಚಾನಲ್, ಅದೆಲ್ಲ ಎಲ್ಲ ಹಾಕಿದ್ದೆ.

0: ಈ ಸುತ್ತಮುತ್ತ ಕಡಬದ ಶೇಖರ್ ಅವರು ಕಲಾ ಪ್ರಪಂಚದ ಅನಾವರಣ ನಾವೆಲ್ಲ ಕೇಳೋ. ಬ್ರಷ್ ಇಂದ ಗೋಡೆ ಜೀವ ತುಂಬುತ್ತು ಅವರು ಕಲೆ, ಅಲ್ಲದೆ ಮನಸ್ಸಿ ತಂಪು ಮಾಡ್ತಂತಂದು ಅವರು ಗಾಯನ. ನಿಜವಾಗಿ ನಮ್ಮ ಕೇಳುಗರು ಇದೊಂದು ಉಡುಗೊರೆಂದೇ ಹೇಳಲು. ನೀವಿಂದ ನಮ್ಮ ಸ್ಟುಡಿಯೋಲಿ ಬಂದು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಕ್ಕೆ, ನಿಮ್ಮ ಕಲಾ ಬದುಕುದು ನಾಯಕದ ಜರ್ನಿನ ನಮ್ಮೊಟ್ಟಿ ಹಂಚಿಂಡಕ್ಕೆ, SDM ಕಾಲೇಜ್ ರೇಡಿಯೋ ನಿನಾದ 90.4 FM ಪರವಾಗಿ, ಮತ್ತೆ ಎಲ್ಲಾ ಕೇಳುಗರ ಪರವಾಗಿ ನಿಮ್ಮ ಹೃದಯಪೂರ್ವಕ ಧನ್ಯವಾದ ಹೇಳಲು. ನೀವು ಮಾಡ್ತ ನಿಮ್ಮ ವೃತ್ತಿ ಜೊತೆ ನಿಮ್ಮ ಕಲಾ ಪ್ರಪಂಚಲ ಹಿಂಗೇನೆ ಮುಂದುವರಿಯಲಿ. ನಿಮ್ಮ ಇನ್ನಷ್ಟು ಹೆಸರು ಮಾಡ್ತಂತ ಕೀರ್ತಿಸಿ ಕೇಳಿದ್ರೆ ನಾನು ಆರೈಸಿದ್ರು.
1: ಧನ್ಯವಾದ.
0: ಪ್ರತಿಭೆ ಎಲ್ಲ ಇದ್ದಾಡೆಲ್ಲ, ಅದಕ್ಕೆ ಒಂದು ವೇದಿಕೆ ಸಿಕ್ಕಿದರೆ ಅದು ಇಡೀ ಜಗತ್ತಿ ಬೆಳಕಾತ್ತೊಂದು ಹೇಳ್ತಕ್ಕೆ ನಮ್ಮ ಇಂದಿನ ನೆಂಟರು ಶೇಖರ್ ಅವರೇ ಸಾಕ್ಷಿ. ಇಂಥದೇ ಇನ್ನೊಂದು ವಿಶಿಷ್ಟ ಪ್ರತಿಭೆನ ಕತೆ ದೊಟ್ಟಿ ನಾನು ಮತ್ತೆ ಬತ್ತೆ ಹಸ್ತಮಠ ಕೇಳಿ. ಇದು SDM ಕಾಲೇಜ್ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಸತ್ಯಮುಟ್ಟು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಗಾಯಕ ಶೇಖರ ಕುಮಾರ ಕಡಬ, ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳ್ನೀರ್ನಿ, ಇದು ಎಸ್ಡಿಎಂ ಕಾಲೇಜ್ ಇದು ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM, ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ರೇಡಿಯೋ ಜಾಕಿ ವಿಷಯದ ಪ್ರಾಯೋಗಿಕ ತರಗತಿ. ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ಬಾನುಲಿ ಪಾಠ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪ್ರಾಯೋಗಿಕ ತರಗತಿ ನಡೆಸಿಕೊಡುವವರು ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು.
1: ಹೇಳೋರಿಗೆಲ್ಲ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ. ನಾನು ಇವತ್ತು ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಕ್ಲಾಸ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಕ್ಲಾಸಲ್ಲಿ ಇವತ್ತು ದಿವ್ಯಾ ಇದ್ದಾರೆ, ಅಕ್ಷತಾ ನಾಯಕ್ ಅವರಿದ್ದಾರೆ, ಪ್ರತೀಕ್ಷಾ, ಅನುಪಮ್, ಅರ್ಚನಾ, ದಿಶಾ, ಅಕ್ಷಯ್, ತೋಮಿನ್, ವಸಿಷ್ಠಾ ಇದ್ದಾರೆ. ಈ ಕ್ಲಾಸಲ್ಲಿ ನಾವು ಏನ್ ಮಾತಾಡ್ತಾ ಇದ್ದೀವಿ ಅಂದ್ರೆ ವೃತ್ತಿಪರತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಕ್ಲಾಸ್ ಯಾವ್ದಂದ್ರೆ ರೇಡಿಯೋ ಜಾಕಿ ಕ್ಲಾಸ್. ವೃತ್ತಿಪರತೆಯ ಬೇರೆ ಬೇರೆ ಆಯಾಮಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಕ್ಲಾಸು ಆ ವೃತ್ತಿಪರತೆಯನ್ನ ವ್ಯಾಖ್ಯಾನಿಸಿ, ಮರು ವ್ಯಾಖ್ಯಾನಿಸಿ, ಅದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು, ಎಸ್ಪೆಷಲಿ ವೆನ್ ವಿ ಆರ್ ಸಪೋಸ್ ಟು ರೆಪ್ರೆಸೆಂಟ್ ರೇಡಿಯೋ ಮೀಡಿಯಂ ಥ್ರೂ ಅವರ್ ವಾಯ್ಸ್ ಮಾಡ್ಯುಲೇಷನ್, ಥ್ರೂ ಅವರ್ ಥಾಟ್ ಪ್ರಾಸೆಸ್, ಥ್ರೂ ಅವರ್ ಲಿಂಗ್ವಿಸ್ಟಿಕ್ ಪ್ಯಾಟರ್ನ್ಸ್, ಹೌ ವಿ ಕ್ಯಾನ್ ಎನ್ರಿಚ್ ಅವರ್ ಪ್ರೊಫೆಷನಲಿಸಮ್ ಅನ್ನುವ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಈ ಕ್ಲಾಸ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಒಂದು ವೃತ್ತಿಪರತೆ ಅಂದ್ರೆ ಏನು? ವೃತ್ತಿಪರತೆಯ ಬಗ್ಗೆ ಯೋಚನೆ ಮಾಡುವ ಕಾಲಕ್ಕೆಲ್ಲ ನಮಗ್ ಅನ್ಸೋದೇನಂತಂದ್ರೆ ಒಂದು ನಿರ್ದಿಷ್ಟ ವೃತ್ತಿ ಅಂತ ಇರುತ್ತೆ. ಆ ವೃತ್ತಿಗೆ ಅದರದೇ ಆದ ಒಂದು ನಿಯಮಾವಳಿಗಳಿರ್ತವೆ. ಮುಂಚೆನೆ ಆ ನಿಯಮಾವಳಿಗಳನ್ನು ಗೊತ್ತು ಮಾಡಿಕೊಂಡು ಆ ವೃತ್ತಿ ಏನ್ ನಿರೀಕ್ಷೆ ಮಾಡ್ತದೆ ಆ ಕ್ವಾಲಿಟೀಸ್ ಅನ್ನ ನಾನು ಗಳಿಸಿಕೊಳ್ತೀನಿ. ಹಾಗೆ ಗಳಿಸಿಕೊಳ್ತಾ ಆ ವೃತ್ತಿಯನ್ನ ಸೇರ್ತೀನಿ. ಆ ವೃತ್ತಿ ಸೇರಿದ ನಂತರ ನಾನು ನನ್ನದೇ ಆದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಇವಾಗ ಕ್ವಶನ್ ಏನಂದ್ರೆ ಆ ವೃತ್ತಿಯನ್ನು ನಾನು ಯಾಂತ್ರಿಕವಾಗಿ ನಿರ್ವಹಿಸ್ತೇನ ಅಥವಾ ತುಂಬಾ ಇನ್ವಾಲ್ವ್ಡ್ ಐಡೆಂಟಿಟಿಯ ಜೊತೆಗೆ ನಿರ್ವಹಿಸ್ತೀನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನೀವು ವೃತ್ತಿಪರತೆಯನ್ನ ಯಾಂತ್ರಿಕವಾಗಿ ನಿರ್ವಹಿಸ್ತಾ ಇದ್ದೀರಾ ಅಥವಾ ಅದರಾಚೆಗೆ ಯಾಂತ್ರಿಕವಲ್ಲದ ರೀತಿಯಲ್ಲಿ ತುಂಬಾ ಬೌದ್ಧಿಕವಾಗಿ, ತುಂಬಾ ಕ್ರಿಯಾಶೀಲವಾಗಿ, ಸೃಜನಶೀಲವಾಗಿ, ತುಂಬಾ ಕ್ರಿಯೇಟಿವ್ ಆಗಿ ನೀವೇ ಆಯ್ದುಕೊಂಡ ವೃತ್ತಿಯನ್ನ ತುಂಬಾ ಭಿನ್ನವಾಗಿ ನಿರ್ವಹಿಸ್ತಾ ಇದ್ದೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಂತದಲ್ಲಿ ನಾನು ಬಹಳ ಸಲ ಗಮನಿಸೋದೆ ಅಂತಂದ್ರೆ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಆಕ್ಚುಲಿ ನಮ್ಮ ಎಸ್ಡಿಎಂ ಸಂಸ್ಥೆಯ ಒಂದು ದೊಡ್ಡ ನಂಬಿಕೆ ಏನಂತಂದ್ರೆ ಕ್ಲಾಸ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಕ್ಲಾಸ್ ಈಸ್ ವೆರಿ ಬ್ಯೂಟಿಫುಲ್, ಕ್ಲಾಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ತುಂಬಾ ಮಹತ್ವದ ವ್ಯಕ್ತಿತ್ವಗಳು ಅಂತ ಕನ್ಸಿಡರ್ ಮಾಡುವಂತ ಎಸ್ಡಿಎಂ ಕಲ್ಚರ್ ನಮ್ದು. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ನಮ್ಮ ಕ್ಲಾಸ್ ರೂಮ್ಗಳು ಏಕಮುಖಿ ಆಗಿರೋದಿಲ್ಲ ಅಂತ, ಡಿಸ್ಕಷನ್ ಓರಿಯೆಂಟೆಡ್ ಆಗಿರ್ತವೆ. ಆ ದೃಷ್ಟಿಯಿಂದ ಈ ಕ್ಲಾಸ್ ನನಗೆ ಮುಖ್ಯ ಅಂತ ಅನ್ಸುತ್ತೆ. ವೃತ್ತಿಪರತೆಯ ಬಗ್ಗೆ ನಾವು ಮಾತನಾಡುವ ಕಾಲಕ್ಕೆ ನಿಮಗೇನ್ ಅನ್ಸುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ಸ್ಬೋದಲ್ವಾ? ಅನುಪಮ್, ನಿಮಗೇನ್ ಅನ್ಸುತ್ತೆ ಹೇಳಿ, ವೃತ್ತಿಪರತೆ ಅಂದ್ರೆ ಏನು, ನೀವು ಹೇಗೆ ಗ್ರಹಿಸ್ತೀರಿ? ನಾನು ಯಾವುದೇ ಒಂದು ವೃತ್ತಿಯನ್ನ ಎನ್ರಿಚ್ ಮಾಡುವ ಸಾಧ್ಯತೆಗಳು ಯಾವಾಗ ಬರ್ತವೆ ಅಂದ್ರೆ ನಾನು ಪ್ರೈಮರಿ ನಾಲೆಡ್ಜ್ ಇದ್ದಾಗ ಮಾತ್ರ ಬರುತ್ತೆ. ಈಗ ನಾನು ಹಿಂದೆ ಉದಾಹರಣೆಗಳನ್ನು ಹೇಳಿದ್ದೆ, ಒಬ್ಬ ಡಾಕ್ಟರ್ ಗೆ ಅವರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ಒಬ್ಬ ಟೆಕ್ನಿಷಿಯನ್ ಗೆ ಅವರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ಅಥವಾ ಶಿಕ್ಷಕನಿಗೆ ಅವರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ವಿಜ್ಞಾನಿಗೆ ಅವರದೇ ಆದ ಒಂದು ವೃತ್ತಿಪರತೆಯ ಶಕ್ತಿ ಇರ್ತದೆ. ಸೊ ನೀವು ಹೇಗೆ ವೃತ್ತಿಪರತೆಯನ್ನ ನೋಡಬಹುದು?
2: ಸರ್, ವೃತ್ತಿಪರತೆ ಅಂದ್ರೆ ನನ್ನ ಪ್ರಕಾರ ಯಾವುದೇ ಒಂದು ವ್ಯಕ್ತಿ ಆ ಕೆಲಸದಲ್ಲಿ ಅವನಿಗೆ ನನ್ನದೇ ಕೆಲಸ ಅಂತ ಅವನಿಗೊಂದು ಅದರ ಬಗ್ಗೆ ಹೆಮ್ಮೆ ಇರಬೇಕು. ಆಮೇಲೆ ಅವನು ಮಾಡಬೇಕಿದ್ರೆ ಆ ಕೆಲಸ ಅವನಿಗೆ ಅದರ ಮಹತ್ವ ಗೊತ್ತಿರಬೇಕು. ಅವನ ಕೆಲಸದಿಂದ ಬೇರೆಯವರಿಗೆ ಎಷ್ಟು ಜನರಿಗೆ ಅದು ಎಫೆಕ್ಟ್ ಆಗ್ತದೆ ಅಥವಾ ಅವನ ಕೆಲಸದ ಮೂಲಕ ಎಷ್ಟು ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅವನಿಗೆ ಅದರ ಬಗ್ಗೆ ಒಂದು ಎಲ್ಲ ಹಿಡಿತ ಇರಬೇಕು. ಮತ್ತೆ ತನ್ನ ಕೆಲಸವನ್ನು ತಾನು ಶ್ರದ್ಧೆಯಿಂದ ಮಾಡೋದೇ ಒಂದು ಪ್ರೊಫೆಷನಲಿಸಂ ಅಂತ.
1: ನೋಡಿ, ಅನುಪಮ್ ಏನ್ ಹೇಳಿದ್ರಂದ್ರೆ ಯಾರು ಶ್ರದ್ಧೆಯೊಂದಿಗೆ ವೃತ್ತಿಯ ಜೊತೆಗೆ ಗುರುತಿಸ್ಕೊಳ್ತಾರೋ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅನ್ನುವಂತ ಆಲೋಚನೆಯನ್ನ ಅನುಪಮ್ ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಯಾವುದೋ ಒಂದು ಕೆಲಸದಲ್ಲಿ ನಾನು ಇರ್ತೀನಿ, ಆ ಕೆಲಸನ ನಿರ್ವಹಣೆ ಮಾಡ್ತಾ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ನನಗೆ ಅರಿವಿಲ್ಲದ ಹಾಗೆ ಅದ್ರ ಮೇಲೆ ಹಿಡಿತ ಬರ್ತದೆ. ಹಿಡಿತ ಬಂದ ಮೇಲೆ ನಾನು ಒಂದು ಹೆಜ್ಜೆ ಮತ್ತೆ ಮತ್ತೆ ಮುಂದೆ ಹೋಗುವಂತ ಒಂದು ತುಡಿತ ಬರ್ತದೆ. ಆ ಇನ್ನರ್ ಅರ್ಜುನ ಮುಖಾಂತರ ನಾನು ಒಂದು ಪ್ರೊಫೆಷನ್ ಅನ್ನ ಎನ್ರಿಚ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮಗೆ ಕಾಂಟ್ರಿಬ್ಯೂಟರಿ ಮಾಡೆಲ್ಗಳು ಸಿಗ್ತವೆ ಅಂತ. ಒಬ್ಬ ಡಾಕ್ಟರ್ ವೃತ್ತಿಪರವಾಗಿ ತುಂಬಾ ಎನ್ರಿಚ್ಡ್ ಅಂತ ಯಾವಾಗ ಅನ್ಸದಂತಂದ್ರೆ ನಿಮ್ಮ ಜೊತೆಗೆ ಒಂದ್ ಎರಡು ಮಾತಾಡಿದ ತಕ್ಷಣನೇ ನಿಮಗೆ ಏನಾಗಿದೆ ಅಂತ ಅಥೆಂಟಿಕ್ ಆಗಿ ಹೇಳ್ತಾರಲ್ಲ, ವಿಥೌಟ್ ಸ್ಕ್ಯಾನಿಂಗ್ ಮೆಕಾನಿಸಮ್, ಅದನ್ನ ಪ್ರಿಫರ್ ಮಾಡದೇನೆ ಹೇಳುವ ಶಕ್ತಿ ಕೆಲವರಿಗೆ ಇರುತ್ತೆ. ಏನಾಗಿದೆ, ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಯುವರ್ ಹೆಲ್ತ್ ಅಂತ ಅಥೆಂಟಿಕ್ ಆಗಿ ಒಬ್ಬ ವೈದ್ಯ ಹೇಳ್ತಾನೆ ಅಂತಂದ್ರೆ ದಟ್ ಫಿಸಿಷಿಯನ್ ಈಸ್ ಪ್ರೊಫೆಷನಲ್ಲಿ ಎನ್ರಿಚ್ಡ್ ಅಂತ ಅರ್ಥ. ಹಂಗಾಗಿ ನನಗೆ ಅನುಪಮ್ ಹೇಳಿದ ಮಾತು ಇದೆಯಲ್ಲ ಅಂದ್ರೆ ನೀವು ಯಾವಾಗ ಶ್ರದ್ಧೆಯ ಜೊತೆಗೆ ಗುರುತಿಸ್ಕೊಳ್ತೀರಿ ವಿತ್ ಯುವರ್ ಪ್ರೈಮರಿ ನಾಲೆಡ್ಜ್ ಅಂಡ್ ಎಕ್ಸ್ಟೆಂಡೆಡ್ ನಾಲೆಡ್ಜ್, ಅದರ ಮೇಲೆ ನಿಮ್ಮದೇ ಆದ ಒಂದು ಕೌಶಲ್ಯ ರೂಪುಗೊಳ್ಳುತ್ತದೆ. ನಾಲೆಡ್ಜ್ ಮತ್ತೆ ಸ್ಕಿಲ್ ಅನ್ನ ಸೇರಿಸಿ ನೀವು ಆ ವೃತ್ತಿಯನ್ನು ನಿರ್ವಹಣೆ ಮಾಡಿದಾಗ ಶ್ರದ್ಧೆ ಅಂದ್ರೆ, ನಾನು ನಿಮಗೆ ಶ್ರದ್ಧೆ ಅಂತ ನಿಮ್ಮ ಪದವನ್ನು ನಾನು ಈಗೇನೆ ಗ್ರಹಿಸೋದಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ನಾಲೆಡ್ಜ್ ಮತ್ತೆ ಕೌಶಲ್ಯ ಇವೆರಡನ್ನ ಮೌಲ್ಡ್ ಮಾಡಿಕೊಂಡು ಅಥವಾ ಬ್ಲೆಂಡ್ ಮಾಡಿಕೊಂಡು ನೀವು ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಿ, ಅವಾಗ ಆ ವೃತ್ತಿಯನ್ನ ಎನ್ರಿಚ್ ಮಾಡ್ತಾ ಹೋಗ್ತೀರಿ ಅಂತ ಅನುಪಮ್ ಹೇಳಿದರು. ಅಕ್ಷತ ನಿಮಗೇನು ಅನ್ಸುತ್ತೆ, ಅನುಪಮ್ ಹೇಳಿದ ಮಾತನ್ನೇ ಮುಂದುವರಿಸೋದಾದ್ರೆ ನಿಮಗೇನು ಅನ್ಸುತ್ತೆ ವೃತ್ತಿಪರತೆಯನ್ನ ಅವ್ರ ಶ್ರದ್ಧೆ ಮತ್ತೆ ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಅವ್ರು ಮಾತಾಡಿದ್ರು, ಪ್ರೊಫೆಷನಲಿಸಂ ಅನ್ನೋದನ್ನ ನೀವು ಹೇಗೆ ನೋಡ್ತೀರಿ?
3: ನಮಸ್ಕಾರ ಎಲ್ರಿಗೂ. ಅನುಪಮ್ ಹೇಳಿದ ಪ್ರಕಾರ ಶ್ರದ್ಧೆ ಮತ್ತೆ ಆ ಒಂದು ಕೆಲಸದ ಮೇಲೆ ಅವರ ಪ್ರೊಫೆಷನಲಿಸಂ, ಒಂದು ಕೆಲಸದ ಮೇಲೆ ಶ್ರದ್ಧೆ ಮಾತ್ರ ಅಲ್ಲ, ಅವರು ಮತ್ತೊಬ್ಬರನ್ನು ನೋಡಿಕೊಳ್ಳುವ ರೀತಿ ಅಂತ ಹೇಳಿದ್ರೆ, ಯಾರು ಬಂದರೂ ಕೂಡ ಅವರನ್ನು ಗೌರವದಿಂದ ಮಾತನಾಡಿಸುವ ರೀತಿ ಇರಬಹುದು, ಮತ್ತೆ ಸಮಯ ಪ್ರಜ್ಞೆ ಇರಬಹುದು, ಅವರು ಅವರಿಗೆ ಕೊಟ್ಟ ಕೆಲಸವನ್ನು ಆ ಸಮಯಕ್ಕೆ ತಕ್ಕಂತೆ ನಿರ್ವಹಿಸಿ ಮುಂದುವರಿಸುವುದು, ಮತ್ತೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುವುದು, ಇದು ಪ್ರೊಫೆಷನಲಿಸಂ ಕೂಡ ಇನ್ಕ್ಲೂಡ್ ಆಗ್ತದೆ. ಮತ್ತೆ ಒಂದು ಕೆಲಸದ ಬಗ್ಗೆ ಎಕ್ಸ್ಪರ್ಟ್ ಆಗಿ ಅಂತ ಹೇಳಿದ್ರೆ, ಆದರೆ ಆ ವಿಷಯ ಬಿಟ್ಟು ಹೊರಗಿನ ಬೇರೆ ವಿಷಯಗಳನ್ನು ಕೂಡ ತಿಳಿದುಕೊಂಡು ಆ ವಿಷಯದ ಮೇಲೆ ತನ್ನ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ ಅವರ ವೃತ್ತಿಪರತೆ ಇನ್ನೂ ಅಭಿವೃದ್ಧಿ ಪಡ್ಕೊಳ್ಬಹುದು ಅಂತ ಹೇಳಿ ನಾನು ಹೇಳ್ತೇನೆ.
1: ಓಕೆ, ಅಕ್ಷತಾ ಅವರು ಹೇಳಿದ ಮಾತುಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ಸಿದೆ. ಏನಂತಂದ್ರೆ, ನೀವು ಪ್ರೊಫೆಷನಲ್ಲಿ ಎನ್ರಿಚ್ಡ್ ಆಗಬಹುದು, ಅದು ಮತ್ತಷ್ಟು ಬ್ಯೂಟಿಫೈ ಆಗೋದ್ ಯಾವಾಗ ಅಂತಂದ್ರೆ, ನೀವು ಸಮಯ ಪ್ರಜ್ಞೆ ಜೊತೆಗಿದ್ದಾಗ ಅಂತ. ನೀವು ಅಂದ್ರೆ ಆನ್ ಟೈಮ್ ಪ್ರಿಫರೆನ್ಸ್ ನ ಜೊತೆಗೆ ನೀವು ಒಂದು ಕ್ವಾಲಿಟೇಟಿವ್ ವರ್ಕ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಿ ಅಂತಂದ್ರೆ, ಅದಕ್ಕೆ ಎಲ್ಲ ಕಾಲಗಳಲ್ಲೂ ಕೂಡ ಮಹತ್ವ ಇರ್ತದೆ, ಎಲ್ಲ ಕಾಲಗಳಲ್ಲೂ ಕೂಡ ಒಂದು ಪ್ರಾಶಸ್ತ್ಯ ಬರ್ತದೆ. ಆ ಕಾರಣಕ್ಕಾಗಿನೇ ನಿಮ್ಗೆ ಆದ್ಯತೆ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ಯಾಕೆ ಆದ್ಯತೆ ಸಿಗುತ್ತೆ ಸಮಾಜದಲ್ಲಿ, ಇಂಥವರಿಗೆ ನೀವು ಈ ಕೆಲಸ ವಹಿಸಿದ್ರೆ ಇಂಥ ನಾನ್ ನಿರೀಕ್ಷೆ ಮಾಡಿದ ಕೆಲಸ ಸಾಧ್ಯ ಆಗತ್ತೆ, ನಾನ್ ನಿರೀಕ್ಷೆ ಮಾಡಿದ ಒಂದು ಕೊಡುಗೆ ಸಾಧ್ಯ ಆಗತ್ತೆ ಅಂತ ಕೆಲವರಿಗೆ ನಿರೀಕ್ಷೆ ಇರುತ್ತಲ್ಲ, ಆ ತರದ ಒಂದು ಎಕ್ಸ್ಪೆಕ್ಟೇಷನ್ ಈಡೇರುತ್ತದೆ ಅನ್ನೋದು ಭರವಸೆ ಇರುತ್ತಲ್ಲ, ಅದು ಯಾವಾಗ ಅಂತಂದ್ರೆ ಟೈಮ್ಲಿನೆಸ್ ನ ಪ್ರಜ್ಞೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲಾ ಪ್ರೊಫೆಷನಲ್ ಐಡೆಂಟಿಟಿ, ಆಲ್ ಪ್ರೊಫೆಷನಲ್ ಐಡೆಂಟಿಟೀಸ್ ಆರ್ ಅಲೈನ್ಡ್ ವಿತ್ ದಿಸ್ ಕೈಂಡ್ ಟೈಮ್ಲಿನೆಸ್ ಕಾನ್ಶಿಯಸ್ನೆಸ್. ಅದು ವಿದ್ಯಾರ್ಥಿ ಆಗಿದ್ದಾಗ್ಲಿಂದನೇ ನಮಗೆ ಆ ಕಾನ್ಶಿಯಸ್ನೆಸ್ ಜಾಗೃತ ಆಗ್ತಾ ಹೋಗುತ್ತೆ, ಎನರ್ಜೈಸ್ ಆಗ್ತಾ ಹೋಗುತ್ತೆ. ನಾವು ಬಹಳ ಸಲ ಆ ಸಮಯ ಪ್ರಜ್ಞೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ, ನಾಳೆ ವೃತ್ತಿಗೆ ಪ್ರವೇಶ ಮಾಡಿದಾಗಲೂ ಕೂಡ ಅದೇ ಬಗೆಯ ಮಿತಿಗಳ ಜೊತೆಗೇನೆ ಅವರು ಗುರುತಿಸ್ಕೊಡ್ತಾರೆ. ಅಂದ್ರೆ ಅದು ಆದತ್ತು ಅಂತ ಕರಿತೀವಿ, ಅದು ಅಭ್ಯಾಸ ಆಗಿ ಹೋಗುತ್ತೆ. ನೀವು ಒಂದ್ಸಲ ಅದನ್ನ ಬ್ರೇಕ್ ಮಾಡ್ತಾ ಹೋದ್ರೆ ಅದರದ್ದು ಬ್ಯೂಟಿ ಏನಂತ ಗೊತ್ತಾಗುತ್ತೆ, ಅದ್ರ ರಿಯಲ್ ಫ್ಲೇವರ್ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಅನುಪಮ್ ಹೇಳಿದ ಮಾತನ್ನ ಅಕ್ಷತ ಬೇರೆದೇ ಆದ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರು ಅಂತ ಅನ್ಸುತ್ತೆ ಕ್ಲಾಸ್ ಅಲ್ಲಿ. ಅಂದ್ರೆ ತೊಡಗಿಸಿಕೊಳ್ಳುವಿಕೆ, ಶ್ರದ್ಧೆ ಮತ್ತು ಸಮಯ ಪ್ರಜ್ಞೆ ಜೊತೆಯಾಗಿ ಬಿಟ್ರೆ ನೀವು ವೃತ್ತಿಪರತೆಯನ್ನ ಇನ್ನಷ್ಟು ಎನ್ರಿಚ್ ಮಾಡುವ, ಇನ್ನಷ್ಟು ಎಕ್ಸ್ಟೆಂಡ್ ಮಾಡುವಂತ ಶಕ್ತಿಯನ್ನ ನಿಮಗೆ ಅರಿವಿಲ್ಲದೆ ಪಡಿತೀರಿ ಅಂತ ಅಕ್ಷತ ಅವರು ಹೇಳಿದರು. ಅಕ್ಷಯ್, ನಿಮಗೇನು ಅನ್ಸುತ್ತೆ ಅಕ್ಷತ ಅನುಪಮ್ ಅವರ ಮಾತುಗಳನ್ನು ಕೇಳಿದ ತಕ್ಷಣನೇ?
4: ಸೊ ಹಲೋ ಎವ್ರಿವನ್, ಮೈ ಸೆಲ್ಫ್ ಅಕ್ಷಯ್. ಸೊ ಇನ್ ಅಡಿಷನಲ್ ಟು ಅನುಪಮ್ ಅಂಡ್ ಅಕ್ಷತ, ಈ ಎಲ್ಲಾ ನಾಲೆಜ್ ಇದ್ದು ಅವ್ರ ಶ್ರದ್ಧೆ ಇಟ್ಟು, ಬಟ್ ಅವರದ್ದು ಟೈಮ್ ಮ್ಯಾನೇಜ್ಮೆಂಟ್ ಉಂಟು, ಬಟ್ ನನ್ಗೆ ಎಲ್ಲ ವಿಷಯ ಗೊತ್ತುಂಟು ಬಟ್ ನಂಗೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಾಗಲ್ಲ. ಫಾರ್ ಎಕ್ಸಾಂಪಲ್, ನಾನೊಂದು ಪ್ರೊಫೆಷನಲಿಸಂ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನೊಂದು ಲೆಕ್ಚರ್ ಆಗಿ ಒಂದು ವರ್ಕ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ನಂಗೆಲ್ಲ ಉಂಟು, ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ, ನಾಲೆಜ್ ಉಂಟು, ಟೈಮ್ ಮ್ಯಾನೇಜ್ಮೆಂಟ್ ಉಂಟು, ಕ್ಲಾಸಿಗೆ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ ಗೊತ್ತು, ಪೇಷನ್ಸ್ ಉಂಟು, ಶ್ರದ್ಧೆ ಉಂಟು, ಬಟ್ ನಂಗೆ ಆ ವರ್ಕ್ ಅಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಷನ್ ಮಾಡೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ಯಾವುದು ಸಕ್ಸಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸಿಕ್ಯೂಷನ್ ಮಾಡಿದೆ ಬಟ್ ನಾನು ಎದುರೋಗಿ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರೊಫೆಷನಲಿಸಂ ಅಲ್ಲಿ ಡಿಫೈನ್ ಆಗಲ್ಲ. ಸೊ ನಾನು ಈ ಪಾಯಿಂಟ್ ಅನ್ನು ಹೈಲೈಟ್ ಮಾಡ್ತೀನಿ. ಬಟ್ ವಾಟ್ ದೇ ಸೆಡ್, ಆಕ್ಚುಲಿ ಐ ವಾಸ್ ಅಗ್ರೀಡ್ ಫಾರ್ ದಟ್, ಬಟ್ ನನ್ನ ಮುಖಾಂತರ ಅದೆಲ್ಲ ಇದು ನನಗೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಟ್ ನಾವೆಲ್ಲೋ ಫೇಲ್ಯೂರ್ ಆಗ್ತೀವಿ ಅಂತ ನನ್ನ ಒಪಿನಿಯನ್.
1: ಅಕ್ಷಯ್ ಪೋರ್ಟ್ರೇ ಮಾಡಿದ್ದೇನಂದ್ರೆ, ಎಟ್ ದ ಮೂಮೆಂಟ್ ಆಫ್ ಎಕ್ಸಿಕ್ಯೂಷನ್ ಇಟ್ ಮ್ಯಾಟರ್ಸ್ ಎಲಾಟ್ ಅಂತ. ನಾನು ಏನೋ ತಿಳಿದುಕೊಂಡಿರಬಹುದು, ವಿಚಾರಗಳನ್ನು ತಿಳ್ಕೊಂಡಿರಬಹುದು, ಅಥವಾ ಇನ್ಡೆಪ್ತ್ ನಾಲೆಡ್ಜ್ ಇರಬಹುದು, ಆ ಕ್ಷಣಕ್ಕೆ ಅದನ್ನು ಅನ್ವಯ ಮಾಡಿ ನನ್ನ ಎದುರಿಗಿರುವವರಿಗೆ ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಆ ವೃತ್ತಿ ಅಥೆಂಟಿಕೇಟೇ ಆಗಲ್ಲ ಅಂತ. ನೀವು ಅಂದ್ರೆ ಸಂವಹನನೇ ಇಂಪಾರ್ಟೆಂಟ್ ಅಂತ ಅಕ್ಷಯ್ ಹೇಳಿದ ಮಾತುಗಳಲ್ಲಿ ನಾನು ಗಮನಿಸಿದ್ದೇನಂತಂದ್ರೆ, ಕಮ್ಯುನಿಕೇಶನ್ ಪ್ಯಾಟರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಯುವರ್ ಇನ್ಡೆಪ್ತ್ ನಾಲೆಡ್ಜ್, ಕಮಿಟೆಡ್ ಇನ್ವಾಲ್ವ್ಮೆಂಟ್ ಅಂಡ್ ಟೈಮ್ಲಿನೆಸ್ ಕಾನ್ಶಿಯಸ್ನೆಸ್. ಅವುಗಳ ಜೊತೆಗೆ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂದ್ರೆ, ನಾನು ಅಕ್ಷಯ್ ಅವರ ಮಾತುಗಳನ್ನು ಹೇಗೆ ಯೋಚನೆ ಮಾಡ್ತೀನಿ ಅಂದ್ರೆ, ಹೇಗೆ ಗ್ರಹಿಸ್ತೀನಿ ಅಂದ್ರೆ, ನೀವು ನಿಮ್ಮದೇ ಆದ ಒಂದು ಕಮ್ಯುನಿಕೇಶನ್ ಪ್ಯಾಟರ್ನ್ ಅನ್ನ ಫ್ರೇಮ್ ಮಾಡಬೇಕು. ಈಗ ನೀವು ಯಾವ್ದೋ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ, ಅಥವಾ ನೀವು ಮೆಡಿಕಲ್ ವರ್ಡ್ ಅಲ್ಲಿ ಇದ್ದೀರಿ ಅನ್ಕೊಳ್ಳಿ, ಅಥವಾ ನೀವು ಇಂಜಿನಿಯರಿಂಗ್ ವರ್ಡ್ ಅಲ್ಲಿ ಇದ್ದೀರಿ, ಟೆಕ್ನಿಕಲ್ ವರ್ಡ್ ಅಲ್ಲಿ ಇದ್ದೀರಿ ಅನ್ಕೊಳ್ಳಿ, ಸೈಂಟಿಸ್ಟ್ ವರ್ಡ್ ಅಲ್ಲಿ ಇದ್ದೀರಿ, ಟೀಚಿಂಗ್ ಪ್ರೊಫೆಷನ್ ಅನ್ನು ನೀವು ರೆಫರ್ ಮಾಡಿದೆ, ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ರು ಇದ್ದಾಗ ನೀವು ಆಯಾ ಕ್ಷೇತ್ರಗಳಲ್ಲಿ ಇರುವಂತ ಟಾರ್ಗೆಟ್ ಪೀಪಲ್ ಅಂತ ಇರ್ತಾರಲ್ಲ. ಈಗ ನೀವು ಟೀಚಿಂಗ್ ಅಂದ್ರೆ ಸ್ಟೂಡೆಂಟ್ಸ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಕ್ಷಣ ನೀವು ತಿಳಿದುಕೊಂಡಿದ್ದನ್ನ ಕನ್ವಿಟ್ ಮಾಡುವ ರೀತಿಯಲ್ಲಿ ಹೇಳಿದಾಗ ಅವರಿಗೆ ನೀವು ಕನೆಕ್ಟ್ ಆಗ್ತದೆ. ಅಲ್ಲಿ ನನಗೆ ಅಂದ್ರೆ ಅಕ್ಷಯ್ ಹೇಳಿದ ಮಾತುಗಳಲ್ಲಿ ನಿಮ್ಮ ಗೆಲುವು ಅಲ್ಲಿ ಇದೆ ಅಂತ ಅವರು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಹಳ ಅನುಪಮ್ ಅಕ್ಷತಾ ಮತ್ತೆ ಅಕ್ಷಯ್ ಹೇಳಿದ ಮಾತುಗಳು ಅಂದ್ರೆ ಹೊಸ ಕಾಲದ ಪೀಳಿಗೆ ವೃತ್ತಿಪರತೆಯನ್ನು ಹಿಂಗ್ ನೋಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಅನುಪಮ್ ಅಕ್ಷತಾ ಅಕ್ಷಯ್ ಅವರ ಮಾತುಗಳನ್ನು ಕೇಳಿದ ನಂತರ ಉಳಿದವರು ಏನು ಯೋಚನೆ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಟೋಮಿನ್ ಅಬ್ರಹಾಂ ಅವರ ನಿಮಗೇನು ಅನ್ಸುತ್ತೆ ಈಗ ಕ್ಲಾಸ್ನಲ್ಲಿ ಇವರೆಲ್ಲರೂ ಮಾತಾಡಿದ ನಂತರ ಅವ್ರ ಮಾತುಗಳನ್ನು ಕೇಳಿದ್ರಲ್ಲ, ನಿಮ್ಮ ವೃತ್ತಿಪರತೆಯನ್ನು ನೀವು ಹೆಂಗೆ ನೋಡ್ಬೋದು ಅಂತ ಅನ್ಸುತ್ತೆ ಅವರ ಮಾತುಗಳನ್ನು ವಿಸ್ತರಿಸಿ ಹೇಳೋದಾದರೆ?
5: ಸೊ ನನ್ನ ಪ್ರಕಾರ ಪ್ರೊಫೆಷನಲಿಸಂ ಅಂದರೆ ನಾವು ಯಾವುದೇ ಕೆಲಸ ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಲಿ ಅದನ್ನು ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಪ್ರೊಫೆಷನಲಿಸಮ್ಗೆ ಒಂದು ಮೀನಿಂಗ್ ಬರ್ತದೆ, ಅದರಲ್ಲಿ ಸಿನ್ಸಿಯಾರಿಟಿ ಎಥಿಕ್ಸ್ ನಮಗೆ ಶ್ರದ್ಧೆ ಎಲ್ಲ ಜಾಸ್ತಿ ಆಗ್ತದೆ. ಈಗ ನಾವು ಅದನ್ನು ಫೋಕಸ್ ಮಾಡಿ ಈಗ ಪ್ರೊಫೆಷನಲಿಸಂ ಇಲ್ಲದಿದ್ರೆ ಅದು ಎಂತ ಸಹ ಇಲ್ಲ, ಈಗ ಎಂತ ಮೀನಿಂಗ್ ಸಹ ಸಿಗುದಿಲ್ಲ ನಮಗೆ.
1: ಬಹಳ ನೋಡಿ ಅಬ್ರಹಾಂ ಅವರು ತುಂಬಾ ರಿದಮಿಕ್ ಆಗಿರುವಂತ ಪದಗಳನ್ನು ಬಳಸಿರೋ ತುಂಬಾ ಇಂಟ್ರೆಸ್ಟಿಂಗ್ ಇಂಟರ್ಪ್ರಿಟೇಷನ್ ಇದೆ. ಅದನ್ನು ಕಷ್ಟಪಟ್ಟು ಕೆಲಸ ಮಾಡದನೆ ತುಂಬಾ ಇಷ್ಟಪಟ್ಟು ಆ ಕೆಲಸ ನಿರ್ವಹಿಸಬೇಕು. ಆ ಸಬ್ಮಿಷನ್ ಏನ್ ಮಾಡುತ್ತೆ ನಿಮಗೆ ಅರಿವಿಲ್ಲದ ಹಾಗೇನೆ ಒಂದು ಪ್ರೊಫೆಷನಲ್ ಗ್ರಿಪ್ ಅನ್ನ ಪಡೆದುಕೊಳ್ಳೋದಕ್ಕೆ ನೆರವಾಗ್ತದೆ ಅಂತ. ನನಗೆ ಅವರು ಇನ್ನೊಂದು ಪದ ಬಳಸಿದ್ರು ಸಿನ್ಸಿಯಾರಿಟಿ ಅಂತ ಹೇಳಿದ್ರಲ್ವಾ, ಸಿನ್ಸಿಯಾರಿಟಿ ಅದು ಬಹಳ ಸಲ ಸಿನ್ಸಿಯಾರಿಟಿ ಇಲ್ಲದೆ ಇರುವ ಕಾರಣಕ್ಕಾಗಿನೆ ಬಹುತೇಕರು ಆ ವೃತ್ತಿಪರತೆಯನ್ನ ನಿರ್ವಹಣೆ ಮಾಡಕಲ್ಕೆ ಸೋತ್ ಬಿಡ್ತಾರೆ. ಸಿನ್ಸಿಯಾರಿಟಿ ಇಲ್ಲದೆ ಇರುವ ಕಾರಣಕ್ಕಾಗಿನೆ. ಸಿನ್ಸಿಯಾರಿಟಿ ಅಂದ್ರೆ ಏನು ಅಂದ್ರೆ ನೀವು ಒಂದು ಕೆಲಸಕ್ಕೆ ಆದ್ಯತೆ ಕೊಡ್ತೀರಿ, ಆ ಕೆಲಸದ ಕಡೆಗೆ ಶ್ರದ್ಧೆ ಇರ್ತದೆ, ಆ ಶ್ರದ್ಧೆಯ ಜೊತೆಗೇನೆ ಇನ್ನೊಬ್ಬರಿಗೂ ಹಾನರ್ ಮಾಡ್ತಾ ಮಾಡ್ತಾ ಯಾರಿಗೆ ನಿಷ್ಠ ಆಗಿರ್ತೀರಿ. ವ್ಯಕ್ತಿ ನಿಷ್ಠತೆ ಅಲ್ಲ ಇದು, ನನ್ಗೆ ಬಹುಶಃ ಇವರು ಅಬ್ರಹಾಂ ಅವರ ಮಾತುಗಳನ್ನು ಕೇಳಕಲ್ಕೆ ಅದು ವ್ಯಕ್ತಿ ನಿಷ್ಠೆ ಅಲ್ಲ ವೃತ್ತಿನಿಷ್ಠೆ. ಅದು ಅಂದ್ರೆ ಒಂದು ನಿರ್ದಿಷ್ಟ ವೃತ್ತಿಯಲ್ಲಿ ನಾವು ಇರ್ತೀವಿ, ನನ್ನ ಮೇಲೆ ಒಬ್ರು ನಾಯಕರು ಇರ್ತಾರೆ, ಆ ನಾಯಕರ ಕುರಿತಾದ ವ್ಯಕ್ತಿಗತ ನಿಷ್ಠೆ ಅಲ್ಲ, ಆ ನಾಯಕತ್ವ ಎಕ್ಸ್ಪೆಕ್ಟ್ ಮಾಡುವಂತ ಸಾಂಸ್ಥಿಕ ವೃತ್ತಿಪರತೆ ಯಾವ್ದಿದೆಯಲ್ಲ ಅದಕ್ಕೆ ನಿಷ್ಠರಾಗಿರ್ತೀವಿ ಅನ್ನುವ ಒಂದು ಪ್ರಜ್ಞೆಯ ಆಧಾರದಲ್ಲಿ ಟೋಮಿನ್ ಅಬ್ರಹಾಂ ಮಾತಾಡಿದ್ರು ಅಂತ ಅನ್ಸುತ್ತೆ. ಅವಾಗ ನನಗೆ ವ್ಯಕ್ತಿ ನಿಷ್ಠೆಗೆ ಬದಲಾಗಿ ವೃತ್ತಿ ನಿಷ್ಠೆನೆ ಜಾಸ್ತಿ ಆಗಿದ್ದಾಗ ನಾವು ಮತ್ತೆ ಮತ್ತೆ ಗೆಲ್ತಾ ಇರ್ತೀವಿ. ನೀವು ವೈದ್ಯರಾಗಿದ್ದಾಗಲೂ ಇದು ನಿಜ, ಶಿಕ್ಷಕರಾಗಿದ್ದಾಗಲೂ ಇದು ನಿಜ, ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಹೌಸ್ ಅಲ್ಲಿ ನೀವು ಕೆಲಸ ಮಾಡಕಲ್ಕೆ, ಬೇರೆ ಬೇರೆ ಹುದ್ದೆಗಳನ್ನು ನೀವು ನಿರ್ವಹಣೆ ಮಾಡಕಲ್ಕೆ, ಅಥವಾ ಟೆಕ್ನಿಕಲ್ ವಿಂಗ್ ಅಲ್ಲಿ ನೀವು ಕೆಲಸ ಮಾಡಕಲ್ಕೆ, ವ್ಯಕ್ತಿ ನಿಷ್ಠೆಗಿಂತ ವೃತ್ತಿ ನಿಷ್ಠೆನೆ ನಿಮ್ಮನ್ನ ಹಿಡಿದಿಡ್ತದೆ. ನಿಮ್ಮನ್ನ ಕಾಪಾಡೋದು ಅದೇನೆ, ಅಥವಾ ಯಾರನ್ನ ನಾವು ಪ್ಲೀಸ್ ಮಾಡ್ತೀವಿ, ಯಾರನ್ನ ನಾವು ಪ್ಲೀಸ್ ಮಾಡಿ ಅವರಿಂದ ಹೊಗಳಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ. ಹೊಗಳಿಕೆ ಅತ್ಯಂತ ಸಹಜವಾಗಿ ಯಾವಾಗ ಬರ್ತದೆ ಅಂತಂದ್ರೆ ನೀವು ನಿಮ್ಮ ವೃತ್ತಿ ನಿಷ್ಠೆಯನ್ನ ಮತ್ತೆ ಮತ್ತೆ ರೆಜೋನೇಟ್ ಮಾಡಿದಾಗ. ಅಬ್ರಹಾಂ ಅವರು ತುಂಬಾ ಮಹತ್ವದ ಮಾತುಗಳನ್ನು ಆಡಿದರು. ವಸಿಷ್ಠ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ?
6: ನನ್ನ ಪ್ರಕಾರ ವೃತ್ತಿಪರತೆ ಅಂತ ಹೇಳಿದ್ರೆ ಅವರು ಹೇಳಿದ ಮುಂದುವರಿಸಿ ಹೇಳುವುದಾದ್ರೆ ಒಂದು ಕೆಲಸವನ್ನ ಆ ಕೆಲಸದಲ್ಲಿ ಇರುವಂತಹದ್ದನ್ನ ಹೊಸ ಹೊಸ ವಿಚಾರಗಳನ್ನ ನಾವು ಕಲಿತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಒಂದೇ ಕಡೆ ನಿಂತ್ರೆ ಅದು ಮುಂದುವರಿಯುವುದಿಲ್ಲ. ಹಾಗಾಗಿ ಒಂದು ಬರುವಂತಹ ಹೊಸ ಟೆಕ್ನಾಲಜಿಗಳನ್ನಿರ್ಬಹುದು ನಮ್ಮ ವೃತ್ತಿಗೆ ಅದನ್ನ ಅಳವಡಿಸಿಕೊಳ್ಬೇಕು ಎನ್ನುವಂತದ್ದು. ಇದು ಸಮಯ ಪ್ರಜ್ಞೆ ಮತ್ತೆ ಶಿಸ್ತು ಅದೆಲ್ಲ ಎಷ್ಟು ಮುಖ್ಯವೋ ಇದು ಕೂಡ ಅಷ್ಟೇ ಮುಖ್ಯ ಎನ್ನುವಂತದ್ದು ನನ್ನ ಅನಿಸಿಕೆ. ಹಾಗೆ ಹೇಳುತ್ತಿದ್ರೆ ಮತ್ತೊಂದು ನಾವು ಬೇರೆಯವರಿಗೆ ಗೌರವ ಕೊಡುವಂತದ್ದು ಕೂಡ ಆ ಒಂದು ವೃತ್ತಿಪರತೆಯ ಒಂದು ಭಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಥ್ಯಾಂಕ್ ಯು ವಸಿಷ್ಠ. ಅಂದ್ರೆ ನಮ್ಮ ಚರ್ಚೆ ಒಂದು ಹೊಸ ಎತ್ತರ ಪಡಿತು ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿಯವರೆಗಿನ ಮಾತುಗಳು ಒಂದು ಬಗೆಯ ಗಾಂಭೀರ್ಯತೆ ಜೊತೆಗಿದ್ದು ವಸಿಷ್ಠ ಅದಕ್ಕೊಂದು ಹೊಸ ಡೈಮೆನ್ಷನ್ ಅನ್ನ ಕೊಟ್ಟರು ಅಂತ ಅನ್ಸುತ್ತೆ. ಅಂದ್ರೆ ನೀವು ಈ ಬಗೆಯ ಆದ್ಯತೆಗಳ ಜೊತೆಗೆ ಇದ್ದುಕೊಂಡು ನೀವು ಒಂದು ಹೆಜ್ಜೆ ಮುಂದೆ ಯಾವಾಗ ಹೋಗ್ತೀರಂತಂದ್ರೆ ಹೊಸ ಆಲೋಚನೆಗಳನ್ನ ಹೇಳಿದಾಗ ನೀವು ಗೆಲ್ತೀರಿ ಅಂತ. ನನ್ಗೆ ವಸಿಷ್ಠ ಹೇಳಕಲ್ಕೆ ನನ್ಗೆ ಅನ್ಸಿದ್ದೇನಂತಂದ್ರೆ ನಿನ್ನೆಯ ಹಾಗೆ ನಾನು ಇವತ್ತಿರಕ್ಕಾಗಲ್ಲ, ಅಥವಾ ಒಂದು ತಿಂಗಳಿನ ಹಿಂದೆ ನಾನು ಹೇಗಿದ್ನೋ ಇವತ್ತಿರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಒಂದು ವರ್ಷದ ಹಿಂದೆ ಹೇಗಿದ್ನೋ ಹೀಗಿರಕ್ಕಾಗಲ್ಲ. ಒಂದು ವರ್ಷದ ಹಿಂದೆ ನಾನು ನಿರ್ವಹಣೆ ಮಾಡ್ತಾ ಇದ್ದ ವರ್ಕ್ ಪ್ಯಾಟರ್ನ್ ಅನ್ನೇ ನಾನು ಇವತ್ತು ಫಾಲೋ ಮಾಡಿದ್ರೆ ನಾನು ಇವತ್ತು ಪ್ರಸ್ತುತ ಅಂತ ಅನ್ಸಲ್ಲ ಅಂತ. ನಾನು ಒಂದು ಹೆಜ್ಜೆ ಮುಂದೆ ಹೋಗಬೇಕಾದ್ರೆ, ನನ್ನನ್ನು ನಾನು ವಿಸ್ತರಿಸಿಕೊಳ್ಳಬೇಕಾದ್ರೆ, ನನ್ನ ವೃತ್ತಿಪರತೆಯನ್ನು ವಿಸ್ತರಿಸಿಕೊಳ್ಳಬೇಕಾದ್ರೆ ವಸಿಷ್ಠ ಹೇಳಿದ ಹಾಗೆ ಹೊಸ ಆಲೋಚನೆಗಳು ಬೇಕು ಅಂತ. ನೀವು ವಿಜ್ಞಾನದ ಜ್ಞಾನಶಿಸ್ತನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ನೀವು ಬೇರೆ ಬೇರೆ ಇನ್ನೋವೇಷನ್ಸ್ ಅನ್ನ ಗೊತ್ತು ಮಾಡಿಕೊಂಡು ಈಗ ಹೊಸ ಕಾಲದಲ್ಲಿ ಬೇಕಾಗಿರುವಂತ ವೈಜ್ಞಾನಿಕತೆ ಯಾವುದು ಅಂತ ನೀವು ಹೊಡೆಸಿಕೊಂಡು ಅದರ ಬಗ್ಗೆ ಒಂದು ನಿಮ್ಮದೇ ಆದ ಒಂದು ತುಂಬಾ ವಸ್ತುನಿಷ್ಠವಾದ ಆಬ್ಜೆಕ್ಟಿವ್ ಸ್ಪಿರಿಟ್ ನ ಜೊತೆಗೆ ಒಂದು ಸಬ್ಮಿಷನ್ ಕೊಡ್ತೀರಲ್ಲ ಅದು ಎಲ್ರಿಗೂ ಒಪ್ಪಿತ ಆಗತ್ತಲ್ವಾ, ಅಥವಾ ಒಪ್ಪಿತವಾಗಿ ಅದು ಪ್ರಯೋಗಕ್ಕೆ ಒಳಪಡಿಸಬಹುದು ಅನ್ನುವಂತ ಒಂದು ಭರವಸೆ ಮೂಡುತ್ತಲ್ಲ, ಅವಾಗ ನಿಮ್ಮ ವೃತ್ತಿಪರತೆ ಗೆಲ್ತದೆ ಅಂತ. ಅಂದ್ರೆ ವಸಿಷ್ಠ ಹೇಳಿದ್ದೇನಂದ್ರೆ ಟೈಮ್ಲಿನೆಸ್, ಶ್ರದ್ಧೆ, ತೊಡಗಿಸಿಕೊಳ್ಳುವಿಕೆ, ಜ್ಞಾನ, ಕೌಶಲ್ಯ ಅದೆಲ್ಲ ಹೌದು, ಆದ್ರೆ ಇವೆಲ್ಲವೂ ಬ್ಯೂಟಿಫೈ ಆಗೋದು ಯಾವಾಗಂದ್ರೆ ನೀವು ಇವೆಲ್ಲವುಗಳ ಆಧಾರದಲ್ಲಿ ಹೊಸದನ್ನ ಕಟ್ಟಿದಾಗ ಮಾತ್ರ, ಅವಾಗ ನೀವು ಹೆಚ್ಚು ಪ್ರಸ್ತುತ ಅಂತ ಅನ್ಸ್ತೀರಿ. ಯಾಕಂದ್ರೆ ಹಂಗಾಗಿನೇ ನಾನು ನಿನ್ನೆ ಹಾಗೆ ಇವತ್ತಿರಕ್ಕಾಗಲ್ಲ, ಇರಬಾರ್ದು ಕೂಡ, ಇಲ್ಲಾಂದ್ರೆ ನಾನು ಔಟ್ಡೇಟೆಡ್ ಆಗ್ತೀನಿ. ಯಾವಾಗ ಯಾರು ಔಟ್ಡೇಟೆಡ್ ಆಗ್ತಾರೋ ನಿನ್ನೆ ಹಾಗೇನೆ ಇರ್ತೀನಿ ಇರ್ಲೇಬೇಕು ಅಂತ ಅನ್ಕೊಳ್ತಾರೋ, ಅಥವಾ ಒಂದು ವರ್ಷದ ಹಾಗೇನೆ ಹಿಂಗೆ ಹೇಗಿದ್ದು ಹಾಗೇನೆ ಇರ್ಲೇಬೇಕು ಅಂತ ಅಂದ್ಕೊಳ್ತಾರೋ ಅವಾಗ ಅವರು ಔಟ್ಡೇಟೆಡ್ ಆಗಿ ಹೊಡಿತಾರೆ, ಆ ವೃತ್ತಿಯನ್ನ ಇನ್ನೊಂದು ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ದಿಶಾ ನೀವೇನ್ ಹೇಳ್ತೀರಿ ಇದ್ರ ಕುರಿತಾಗಿ?
3: ನನ್ನೆಲ್ಲ ಫ್ರೆಂಡ್ಸ್ ಹೇಳಿದ ಅಭಿಪ್ರಾಯದಂತೆ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನು ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ವೃತ್ತಿಪರತೆ ಅಂದ್ರೆ ಈಗ ಒಂದು ವ್ಯಕ್ತಿಯ ನಡವಳಿಕೆ ಕೂಡ ತುಂಬಾ ಮುಖ್ಯವಾಗ್ತದೆ. ಯಾಕೆಂದ್ರೆ ಒಂದು ಕಂಪನಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಇದ್ದಾಗ, ಒಬ್ರು ಜೂನಿಯರ್ ಫ್ರೆಷರ್ಸ್ ಆಗಿ ಬಂದಾಗ, ಜೂನಿಯರ್ಸ್ ಅಂದ್ರೆ ನೋಡ್ತಾರೆ ಸೀನಿಯರ್ಸ್ ಹೇಗಿರ್ತಾರೆ, ಅವರ ನಡವಳಿಕೆ ಹೇಗೆ, ಅವರ ಎಲ್ಲರ ಜೊತೆ ಹೇಗೆ ಬೆರೀತಾರೆ, ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿದ್ದಾಗ ಸೀನಿಯರ್ಸ್ ಒಬ್ಬ ಫ್ರೆಷರ್ಸ್ ಅನ್ನು ಬಂದಾಗ ಒಳ್ಳೆ ಮನಸ್ಸಿಂದ ನೋಡುದು, ಅವ್ರಿಗೆ ಹೇಳಿಕೊಡುದು. ಯಾಕಂದ್ರೆ ಫ್ರೆಷರ್ಸ್ ಏನು ಗೊತ್ತಿರುವುದಿಲ್ಲ, ಅದರಲ್ಲಿ ವೃತ್ತಿಪರತೆ ಪ್ರೊಫೆಷನಲಿಸಂ ಅಲ್ಲಿ ಅವ್ರು ಗೆಲ್ತಾರೆ ಅಂದ್ರೆ ಸೀನಿಯರ್ಸ್. ಅಂದ್ರೆ ಫ್ರೆಷರ್ಸ್ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡು ಅವರನ್ನು ಕೆಳಗೆ ಮಾಡದೆ ಜಸ್ಟ್ ಎಲ್ಲರನ್ನು ಒಂದೊಂದು ಆಗಿ ಹೇಳ್ಕೊಂಡು ಬಂದಾಗ ಸೊ ಅವರು ಫ್ಯೂಚರ್ ಅಲ್ಲಿ ಒಳ್ಳೆ ಆಗ್ತಾರೆ. ಸೊ ನನ್ನ ಪ್ರಕಾರ ನಡವಳಿಕೆ ಪರ್ಸನಾಲಿಟಿ ಇಸ್ ಇಂಪಾರ್ಟೆಂಟ್.
1: ಎಕ್ಸಾಕ್ಟ್ಲಿ. ಅಂದ್ರೆ ದಿಶಾ ಹೇಳಕ್ ಹೊರಟಿದ್ದು ಏನಂದ್ರೆ, ಬಹಳ ಸಂದರ್ಭಗಳಲ್ಲಿ ನೀವು ತುಂಬಾ ಪಂಡಿತೋತ್ತಮರಾಗಿರಬಹುದು ಅಥವಾ ತುಂಬಾ ಕೌಶಲ್ಯವಂತರಾಗಿರಬಹುದು, ಆದ್ರೆ ವಿನಯವಂತಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅವ್ರು ಮಾತಾಡುವ ಕಾಲಕ್ಕೆ ನನಗೆ ಅನ್ಸಿದ್ದೇನಂತಂದ್ರೆ, ಯು ಆರ್ ದೇರ್ ಟು ಹಾನರ್ ಅಂತಂದ್ರೆ ಅದು ಕೂಡ ತುಂಬಾ ಶ್ರೇಷ್ಠವಾದಂತಹ ವೃತ್ತಿಪರತೆಯ ಗಾಂಭೀರ್ಯತೆಯ ಮಾದರಿ ಅಂತ ಅನ್ಸುತ್ತೆ. ದಿಶಾ ಹಾಗೆ ಹೇಳ ಕಾಲಕ್ಕೆ ನನಗೆ ಅನ್ಸಿದ್ದ ಅಂದ್ರೆ, ನಾನು ತುಂಬಾ ದೊಡ್ಡದಾಗಿ ಯೋಚನೆ ಮಾಡಬಹುದು ಅಥವಾ ಯಾವ್ದೋ ಒಂದು ಹೊಸ ಯೋಚನೆಗಳನ್ನ ಕಾಯಿನ್ ಮಾಡಬಹುದು ಅಥವಾ ಸ್ಕಿಲ್ಫುಲ್ ಆಗಿ ತುಂಬಾ ಭಿನ್ನ ಅಂತ ಅನ್ನಿಸಿರಬಹುದು, ಬಟ್ ವರ್ತನೆಗಳ ದೃಷ್ಟಿಯಲ್ಲಿ ನಾನು ತುಂಬಾ ಮೀನ್ ಅಂತ ಅನ್ಸಿದ್ರೆ ಅವಷ್ಟು ಕ್ವಾಲಿಟಿಗಳು ಬಿದ್ದು ಹೋಗ್ತವೆ ಅಂತ ನಾನು ಬಹಳ ಸಲ ಹೇಳ್ತೀನಿ. ಅಂದ್ರೆ ದಿಶಾ ಮಾತಾಡಕಾಲಕ್ಕೆ ನನಗೆ ಅನ್ಸಿದ್ದೇನಂದ್ರೆ, ವ್ಯಕ್ತಿಗತ ಮಿತಿಗಳ ಜೊತೆಗೆ ಬಳಲುವಂತವರು ನಾಯಕತ್ವ ಸ್ಥಾನ ಪಡಿಬಾರದು. ಯಾರು ವ್ಯಕ್ತಿಗತ ಮಿತಿಗಳ ಜೊತೆಗೆ ಇರ್ತಾರಲ್ಲ, ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ ಪರ್ಸನಲ್ ಲಿಮಿಟೇಷನ್ಸ್, ದೇ ಶುಡ್ ನಾಟ್ ಎಂಟರ್ ಇನ್ ಟು ಎನಿ ಕೈಂಡ್ ಆಫ್ ಪ್ರೊಫೆಷನಲ್ ಅರೇನಾ ಅಂತ. ಯಾವುದೇ ವೃತ್ತಿಪರತೆಯ ವಿಂಗ್ ಅನ್ನ ಅವರು ಎಂಟರ್ ಮಾಡಬಾರದು, ಆ ವೃತ್ತಿಯನ್ನು ನಿರ್ವಹಣೆ ಮಾಡಬಾರದು ಅಥವಾ ಆ ವೃತ್ತಿಪರತೆಯ ವಿಂಗ್ ನ ಒಳಗೆ ನಾಯಕತ್ವ ಸ್ಥಾನ ಪಡಿಬಾರದು ಅಂತ. ಯಾಕೆಂತಂದ್ರೆ ಇನ್ನೊಬ್ಬರ ಜೊತೆಗೆ ಮಾತಾಡೋದು ಸರಿಯಾಗಿ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಆನರ್ ಮಾಡೋದು ಗೊತ್ತಿಲ್ಲ, ಇನ್ನೊಬ್ಬರಿಗೆ ಅವಮಾನ ಮಾಡೋದ್ರಲ್ಲೇನೆ ಅವರು ತಮ್ಮ ಏನೋ ವ್ಯಕ್ತಿತ್ವವನ್ನ ವಿನಿಯೋಗ ಮಾಡ್ತಾರೆ ಅಂತಂದ್ರೆ, ನಿಮಗೆ ಅವರೆಲ್ಲ ಗಳಿಸಿಕೊಂಡದ್ದೆಲ್ಲವೂ ಕೂಡ ಬಿದ್ದು ಹೋಗುತ್ತೆ ಅಲ್ಲಿ. ಹಾಗಾಗಿ ನನಗೆ ಒಂದು ಹಾನರ್ಡ್ ಪೊಟೆನ್ಶಿಯಾಲಿಟಿ ಇದೆಯಲ್ಲ, ಅಂದ್ರೆ ಮ್ಯೂಚುವಲ್ ಹಾನರ್, ನಾನು ನಿಮಗೆ ಗೌರವ ಕೊಡ್ತೇನೆ, ನೀವು ನನಗೆ ಗೌರವ ಕೊಟ್ಟ ವ್ಯಕ್ತಿತ್ವವನ್ನು ನಾನು ನಿರ್ಮಿಸಿಕೊಳ್ತಾ ಇದ್ದೀನಿ ಅನ್ನುವ ತಹತಹಿಕೆಯಲ್ಲಿ ವೃತ್ತಿಪರತೆಯ ಮೌಲ್ಯ ಇರುತ್ತೆ. ದಿಶಾ ಹೇಳಿದ ಪಾಯಿಂಟ್ ಅಲ್ಲಿ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಪ್ರತೀಕ್ಷಾ, ಇವರೆಲ್ಲರ ಮಾತುಗಳನ್ನು ಕೇಳಿದಾಗ ನಿಮಗೇನು ಅನ್ಸುತ್ತೆ, ಅಂದ್ರೆ ವೃತ್ತಿಪರತೆಯನ್ನ ನೀವು ಅತ್ಯಂತ ಸಹಜವಾಗಿ ನಿಮಗೆ ಇಲ್ಲಿಯವರೆಗಿನ ಅನುಭವಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಹೇಗೆ ಅದನ್ನ ಅರ್ಥೈಸಬಹುದು ಅಂತ ಅನ್ಸುತ್ತೆ?
7: ಮೈಸೆಲ್ಫ್ ಪ್ರತೀಕ್ಷಾ, ನಂಗೆ ದಿಶಾ ಹೇಳಿ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನ್ನ ಮೈಂಡ್ ಅಲ್ಲಿ ಅದೇ ಇದ್ದದ್ದು. ಅಂದ್ರೆ ಒಬ್ಬರನ್ನ ಅರ್ಥ ಮಾಡಿಕೊಳ್ಬೇಕು, ಒಂದು ಕೆಲ್ಸಕ್ಕೆ ಸೇರಿದ್ಮೇಲೆ ಒಬ್ಬರನ್ನ ಅರ್ಥ ಮಾಡಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು. ಅಂದ್ರೆ ನಂದೇ ಅಂತ ನೋಡ್ಕೊಳ್ಬಾರ್ದು ಅಂತ, ಅಂದ್ರೆ ನಮ್ದೇ ಒಂದು ಸೇಫ್ ಪ್ಲೇಸ್ ಹಾಗೆ ಇರಬಾರ್ದು. ಅಂದ್ರೆ ಒಬ್ರು ಕಷ್ಟದಲ್ಲಿದ್ರೆ ನಮ್ ಕೊಲೀಗ್ಸ್ ಆಗಿರ್ಬೋದು, ಕಷ್ಟದಲ್ಲಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ನಮ್ಮಿಂದ ಏನಾದ್ರೂ ಆಗ್ತದೆ ಅಂದ್ರೆ ಮಾಡ್ಬೇಕು ಅಂತ.
1: ಒಬ್ರು ಒಂದು ನಿರ್ದಿಷ್ಟ ವೃತ್ತಿಗೆ ಎಂಟರ್ ಆದಾಗ ಅವರ ಪೊಟೆನ್ಶಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ತಿಳಿಸಿ

0: ಹೇಳಿ ಆ ವೃತ್ತಿಗೆ ಬೇಕಾಗಿರುವಂತ ಕ್ವಾಲಿಟೀಸ್ ಅನ್ನ ಅವರಲ್ಲಿ ತುಂಬಿ ನಾನು ಮತ್ತೆ ವೃತ್ತಿಯನ್ನ ಎನ್ರಿಚ್ ಮಾಡುವಂತ ಪರಿಕ್ರಮ. ಅಂದ್ರೆ ನಮಗಿಂತ ಮುಂಚೆ ಒಬ್ಬರು ಲೀಡರ್ ಪೊಸಿಷನ್ ಅಲ್ಲಿ ಇದ್ರೆ ಹೊಸಬರನ್ನ ಅವರು ಸ್ವೀಕಾರ ಮಾಡುವ ರೀತಿಯಲ್ಲಿ ಅವರು ಸಂಸ್ಥೆಯನ್ನು ಗೆಲ್ಲಿಸ್ತಾ ಇರ್ತಾರೆ, ವೃತ್ತಿಯನ್ನು ಗೆಲ್ಲಿಸ್ತಾ ಇರ್ತಾರಂತೆ ಅಲ್ವಾ. ಅದನ್ನ ಅವರು ಪ್ರತೀಕ್ಷಾ ಹೇಳೋದಕ್ ಟ್ರೈ ಮಾಡಿದ್ರು ಅಂತ ಅನ್ಸುತ್ತೆ. ಅಂದ್ರೆ ತಿಳಿಸಿಕೊಡುವಂತ ಒಂದು ಸೌಜನ್ಯ ಇರಬೇಕು, ಅಥವಾ ತಿಳಿಸಿಕೊಡುವಂತ ಒಂದು ಸೌಮ್ಯವಾದ ದೃಷ್ಟಿಕೋನ ಇರಬೇಕು. ಅವಾಗ ಒಂದು ವೃತ್ತಿಯನ್ನ ಗೆಲ್ಲಿಸುವಂತ ಒಂದು ಶಕ್ತಿ ಸಹಜವಾಗಿನೇ ಇಬ್ಬರಲ್ಲೂ ಬರುತ್ತೆ, ನಾಯಕನಲ್ಲೂ ಬರುತ್ತೆ, ಉಳಿದ ಉದ್ಯೋಗಿಗಳಲ್ಲೂ ಕೂಡ ಬರ್ತದೆ ಅಂತ ಪ್ರತೀಕ್ಷಾ ಹೇಳಿದ್ರು. ಅರ್ಚನ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ, ಅಂದ್ರೆ ಈ ಮಾತನ್ನು ಮುಂದುವರಿಸಿ ಯೋಚನೆ ಮಾಡೋದಾದ್ರೆ?
1: ಎಲ್ಲರಿಗೂ ನಮಸ್ಕಾರ. ನನ್ನ ಅಭಿಪ್ರಾಯ ಎಂತ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಆ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬೇಕು. ಈಗ ನಾನೊಂದು ಬಿಸ್ನೆಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಇರುವುದಿಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ, ಬಟ್ ನಂಗೆ ಅದರಿಂದ ಲಾಭ ಬೇಕು ಹಾಗೆ ಅಂತ ಹೇಳಿದ್ರೆ ನಾನು ಮಾಡಿದ ವೃತ್ತಿಗೆ ಅನ್ಯಾಯ ಮಾಡಿದ ಹಾಗೆ. ಒಂದು ಮನುಷ್ಯ ಒಂದು ವೃತ್ತಿ ಮಾಡಬೇಕಿದ್ರೆ ಎಲ್ಲರೂ ಹೇಳಿದ್ರು ಒಂದೊಂದು ಗುಣಗಳು, ಸಮಯ ಪ್ರಜ್ಞೆ, ಜವಾಬ್ದಾರಿ, ನಡವಳಿಕೆ, ಶ್ರದ್ಧೆ ಎಲ್ಲವೂ ಬೇಕು. ನಾವು ಈಗ ಉದಾಹರಣೆಗೆ ಹೇಳುದಂದ್ರೆ, ನಾವು ಮನೆಯಲ್ಲಿ ಅಡಿಗೆ ಮಾಡ್ತೇವೆ. ಈಗ ನಾವು ಅಡಿಗೆ ಮಾಡ್ಲಿಕ್ಕೆ ನಮ್ಗೆ ಉಪ್ಪು, ಹುಳಿ, ಖಾರ ಎಲ್ಲ ಬೇಕು. ಈಗ ಅದಿಲ್ಲದಿದ್ರೆ ಆ ಒಂದು ಅಡಿಗೆಗೆ ರುಚಿ ಇರುವುದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿ ಒಂದು ತನ್ನ ವೃತ್ತಿಯನ್ನ ನಿರ್ವಹಿಸಬೇಕಿದ್ರೆ ಆ ವೃತ್ತಿಗೆ ಅವನು ಜವಾಬ್ದಾರಿಯಿಂದ ಇರ್ಬೇಕು, ಶ್ರದ್ಧೆಯಿಂದ ಇರ್ಬೇಕು, ಸಮಯವನ್ನ ಪಾಲಿಸಬೇಕು, ಎಲ್ಲಾ ಗುಣಗಳನ್ನ ಹೊಂದಿರ್ಬೇಕು. ಹಾಗೆ ಅವನು ಉದಾಸೀನ ಮಾಡದೆ ವೃತ್ತಿಗೆ ಒಂದು ನ್ಯಾಯವನ್ನ ಒದಗಿಸಬೇಕು. ಯಾಕಂದ್ರೆ ನಾವು ಹೇಳ್ತೇವೆ ಕಾಯಕವೇ ಕೈಲಾಸ ಅಂತ ಹೇಳಿ, ಅದನ್ನ ಮನಸ್ಸಲ್ಲಿಟ್ಕೊಂಡು ಮಾಡ್ಬೇಕಂತ ನನ್ನ.
0: ಎಕ್ಸಾಕ್ಟ್ಲಿ. ಅಂದ್ರೆ ಒಂದು ಹೊಸ ಪದವನ್ನ ಅವರು ಅರ್ಚನಾ ಸೇರಿಸಿದ್ರು, ಅಂದ್ರೆ ಜಸ್ಟಿಫೈಯಬಲ್ ಪ್ರೊಫೆಷನಲ್ ಐಡೆಂಟಿಟಿ. ನಾವು ಯಾವುದೋ ಒಂದು ವೃತ್ತಿಯನ್ನು ನಾವು ನಿರ್ವಹಣೆ ಮಾಡ್ತಿರ್ತೀವಿ, ನಿರ್ವಹಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನು ಕೂಡ ನಾವು ಪರಿಗಣಿಸ್ತೀವಿ. ಅದ್ರ ಜೊತೆಗೇನೆ ಅದಕ್ಕೆ ನ್ಯಾಯ ಒದಗಿಸಿಕೊಡ್ತಿರ್ತೀವಿ, ಅಂದ್ರೆ ಸೊಸೈಟಿಗೂ ನ್ಯಾಯ ಒದಗಿಸಿಕೊಡ್ತಿರ್ತೀವಿ, ವೃತ್ತಿಗೂ ನ್ಯಾಯ ಒದಗಿಸಿಕೊಡ್ತಿರ್ತೀವಿ. ಇದು ನ್ಯಾಯ ಒದಗಿಸಿಕೊಡುವ ಪ್ರಕ್ರಿಯೆ ಯಾವಾಗ ಡಿವಿಯೇಟ್ ಆಗುತ್ತೆ ಅಂತಂದ್ರೆ, ನಾನು ಬದ್ಧತೆಯ ಜೊತೆಗೆ ಇಲ್ಲದೇ ಇದ್ದಾಗ. ಈಗ ನಾನು ಮಾಧ್ಯಮವನ್ನೇ, ಸುದ್ದಿ ಮಾಧ್ಯಮಗಳನ್ನೇ ಉದಾಹರಣೆ ನೀವು ಹೇಳಕಲಕ್ಕೆ ನನಗೆ ಅನಿಸಿತ್ತು. ಅಂದ್ರೆ ಸುದ್ದಿ ಮಾಧ್ಯಮಗಳಿಗೆ ಈ ಮಾತನ್ನು ಅನ್ವಯಿಸಿದ್ರೆ, ಒಬ್ಬ ಆಂಕರ್ಗೆ, ನಾವು ರೇಡಿಯೋ ಜಾಕಿ ಬಗ್ಗೆ ಮಾತಾಡ್ತೀವಲ್ಲ, ಈಗ ಆಂಕರ್ಗೆ ನಾವು ಇದನ್ನ ಮಾಡೋದಾದ್ರೆ, ನಾನು ಭಾಷೆಯನ್ನ ವಿಕೃತಿಗೊಳಿಸಿ ಮಾತಾಡಿದ್ರೆ ಅದು ನ್ಯಾಯ ಒದಗಿಸಿ ಕೊಟ್ಟಂಗಲ್ಲ. ನಾನು ಆಂಕರ್ ಆಗಿದ್ದೀನಿ ಅನ್ಕೊಳ್ಳಿ, ನಾನು ಅದೊಂದು ಪ್ರೊಫೆಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಯಾಕಂದ್ರೆ ಕನ್ನಡದಲ್ಲಿ ಮಾದರಿಗಳಿದಾವೆ. ಅಪರ್ಣ ಅನ್ನುವಂತ ಒಬ್ಬ ಅತ್ಯದ್ಭುತವಾಗಿರುವಂತ ನಿರೂಪಣಾ ಪ್ರತಿಭೆ ಇತ್ತು ಕನ್ನಡದಲ್ಲಿ, ತುಂಬಾ ಜನ ಆ ತರದ ಪ್ರತಿಭೆಗಳಿದ್ದಾರೆ. ಸೊ ಆ ಮಾಡೆಲ್ ಅನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಭಾಷೆಯನ್ನು ಎನ್ರಿಚ್ ಮಾಡುವಂತ ಬದ್ಧತೆಯ ಜೊತೆಗೆ ಗುರುತಿಸಿಕೊಂಡಾಗ ನಾನು ವೃತ್ತಿಯನ್ನ ಗೆಲ್ಲಿಸುವ ನ್ಯಾಯ ಪ್ರಜ್ಞೆಯ ಜೊತೆಗೆ ಇರ್ತೀನಿ. ಇಲ್ಲೇ ಇದ್ರೆ ನಾನು ಅದನ್ನು ಸೋಲಿಸ್ತೀನಿ ಅಂತ ಭಾಷೆಯನ್ನು ವಿಕೃತಗೊಳಿಸಿ ಮಾತಾಡಿಬಿಟ್ರೆ, ನಾವು ಈಗೇನ್ ಕಂಗ್ಲಿಷ್ ಅಂತ ಕರೀತಾರಲ್ಲ, ಯಾಕಂದ್ರೆ ಅದನ್ನು ನಾವು ಕನ್ನಡದಲ್ಲಿ ಕೆಲವು ಪತ್ರಕರ್ತರು YNK ಅಂತ ಪತ್ರಕರ್ತರು ಏನ್ ಮಾಡಿದಾರೆ ಅಂದ್ರೆ, ಇಂಗ್ಲಿಷ್ ಮತ್ತು ಕನ್ನಡವನ್ನ ಹೀಗೆ ಮೇಳೈಸಿ ಪ್ರಯೋಗ ಮಾಡಿ ಅಪಭ್ರಂಶ ಆಗದ ಹಾಗೆ ಪ್ರಯೋಗ ಮಾಡಿದ್ದಾರೆ. ಅದು ನಿಜವಾದ ಸೋಷಿಯಲ್ ಜಸ್ಟಿಸ್. ಆದ್ರೆ ಈಗ ಕೆಲವು ಹೊಸ ಆಂಕರ್ಗಳು ಬರ್ತಾ ಇದಾರಲ್ಲ, ಅವ್ರು ಈ ಕಡೆ ಕನ್ನಡವನ್ನು ಕೊಲ್ತಾರೆ, ಇಂಗ್ಲಿಷ್ ಅನ್ನು ಕೊಲ್ತಾರೆ, ಅದು ವೃತ್ತಿಪರ ನ್ಯಾಯ ಅಲ್ಲ ಅಂತ. ನೀವು ಹೇಳಿದ ಪಾಯಿಂಟ್ ನನ್ ತುಂಬಾ ಇಂಪಾರ್ಟೆಂಟ್ ಆಗೋದು ಹಂಗೇನಂದ್ರೆ, ನೀವು ನಿಮ್ಮ ವೃತ್ತಿಯನ್ನು ಕೂಡ ಸೈಡ್ ಲೈನ್ ಮಾಡ್ತೀರಿ, ಎಟ್ ದ ಸೇಮ್ ಟೈಮ್ ಅದರ ಆ ವೃತ್ತಿಯ ಜೊತೆಗೆ ಇರುವಂತ ಸೋಶಿಯೋ ಕಲ್ಚರಲ್ ಎಸೆನ್ಸ್ ಅನ್ನು ಕೂಡ ಹತ್ತಿಕ್ ಬಿಡ್ತೀರಿ ಅಂತ. ಹಂಗಾಗಿ ನೀವು ಬಳಸಿದ ಪದ ಇದೆಯಲ್ಲ, ಅಂದ್ರೆ ನ್ಯಾಯ ಒದಗಿಸಿ ಕೊಡಬೇಕು. ನೀವು ಪತ್ರಕರ್ತರಾಗಿದ್ದಾಗ ಒಂದು ಸುಳ್ಳು ಹೇಳಬಾರದು ಅನ್ನೋ ಪ್ರಜ್ಞೆ ಇರಬೇಕು, ಅಥವಾ ಯಾವುದೋ ಒಬ್ಬ ಲೀಡರ್ ಕೂಡ ಲೀಡರ್ ಆಗಿದ್ರೆ ಅವ್ನು ಸುಳ್ಳು ಹೇಳಬಾರದು, ಜನರನ್ನು ದಾರಿ ತಪ್ಪಿಸಬಾರದು ಅನ್ನೋ ಪ್ರಜ್ಞೆ, ಅಲ್ಲಿ ನ್ಯಾಯ ಅಂದ್ರೆ ಅವ್ನು ಲೀಡರ್ಶಿಪ್ ಗೆ ನ್ಯಾಯ ಒದಗಿಸಿ ಕೊಡ್ತಿರ್ತಾನೆ. ಅಥವಾ ಯಾರೋ ಒಬ್ರು ಕನ್ನಿಂಗ್ನೆಸ್ ನ ಜೊತೆಗೆ ಇರಬಾರದು, ಲೀಡಿಂಗ್ ಪೊಸಿಷನ್ ಅಲ್ಲಿದ್ದವರು ಇನ್ನೊಬ್ಬರನ್ನು ಶೋಷಣೆ ಮಾಡ್ತಾರೆ. ಹಾಗೆ ಶೋಷಣೆ ಮಾಡಿದ್ರೆ ಅಂದ್ರೆ ಅವ್ರದ್ದು ಮಿತಿಗಳನ್ನೇ ಕಾಡಿಸಿಕೊಂಡು ಅವ್ರನ್ನ ಶೋಷಣೆ ಮಾಡೋದಕ್ಕೆ ಹೋದ್ರೆ ಅವರು ವೃತ್ತಿಗೆ ಅನ್ಯಾಯ ಮಾಡ್ತಾ ಇದಾರೆ ಅಂತ. ಅದಕ್ಕೆ ನಿಮ್ಗೆ ನ್ಯಾಯ ಅನ್ನುವಂತ ಪದ ಬಳಸಿದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ದಿವ್ಯಾ, ನಿಮಗೇನ್ ಅನ್ಸುತ್ತೆ ಈ ಮಾತನ್ನು ಮುಂದುವರಿಸೋದಾದ್ರೆ?
2: ತುಂಬಾ ಖುಷಿ ಆಯ್ತು ನನ್ನ ಕ್ಲಾಸ್ಮೇಟ್ಸ್ ಇದ್ದ ಒಪಿನಿಯನ್ಸ್ ಕೇಳಿ. ಅಕಾರ್ಡಿಂಗ್ ಟು ಮೀ ನನ್ಗೆ ಏನನ್ಸುತ್ತೆ ಅಂದ್ರೆ, ಎಕ್ಸೆಲ್ ಆದ್ರೆ ಇನ್ನೂ ಒಳ್ಳೇದು ಅಂತ ಪ್ರೊಫೆಷನಲ್ ಅಲ್ಲಿ, ಅಥವಾ ಪರಿಣಿತಿಯನ್ನು ಅನುಭವಿಸಿದ್ರೆ ಇನ್ನೂ ಒಳ್ಳೇದು. ಫಾರ್ ಎಕ್ಸಾಂಪಲ್, ಆಸ್ ವಿ ಸ್ಟೂಡೆಂಟ್ ಲೈಫ್ ಅಲ್ಲಿ ಒಂದು ಫ್ಯಾಕಲ್ಟಿ ನಮ್ಗೆ ಒಂದು ಟಾಪಿಕ್ ಕೊಡ್ತಾರೆ, ನೀನ್ ಈ ವಿಷಯದಲ್ಲಿ ಈ ಒಂದು ಅಸೈನ್ಮೆಂಟ್ ಅನ್ನು ಸಬ್ಮಿಟ್ ಮಾಡು. ಸೊ ನಾವು ಅದನ್ನ ಎಂತ ಮಾಡ್ತೇವೆ ಅಂದ್ರೆ, ಶಿಸ್ತಿನಿಂದ ಡಿಸಿಪ್ಲಿನ್ಡ್ ವೇ ಅಲ್ಲಿ ಬುಕ್ಸ್ ಅನ್ನು ರೆಫರ್ ಮಾಡಿಕೊಂಡು ಆಮೇಲೆ ಆನ್ ಟೈಮ್ ನಾವು ಸಬ್ಮಿಟ್ ಮಾಡ್ತೀವಿ. ಬಟ್ ಅಟೆಂಡ್ ನಮ್ಗೆ ಏನ್ ಯೂಸ್ ಉಂಟು ಅದ್ರಲ್ಲಿ? ಬಟ್ ವಿ ಶುಡ್ ಅನಲೈಸ್, ಓಕೆ ದಿಸ್ ಇಸ್ ಅ ವಿಷಯ ನಾವು ಓದ್ಬೇಕು, ನಾವು ಅದನ್ನ ಹೇಗೆ ಅಳವಡಿಸ್ಕೊಳ್ಬಹುದು ಓವರ್ ಆಲ್ ಅಂದ್ರೆ, ಆ ವಿಷಯದಲ್ಲಿ ನಾವು ಎಕ್ಸೆಲ್ ಆಗ್ಬೇಕು ಬೈ ಪ್ರಾಕ್ಟಿಸ್. ಸೊ ನನ್ನ ಪ್ರಕಾರ ನಾಟ್ ಓನ್ಲಿ ದ ಅಸೈನ್ಮೆಂಟ್ ಇನ್ ಸ್ಟೂಡೆಂಟ್ ಲೈಫ್ ಇನ್ ದ ಪ್ರೊಫೆಷನಲ್ ಆಲ್ಸೋ. ಒಬ್ರು ಈಗ ನೀನ್ ಈ ವರ್ಕ್ ಅನ್ನು ಇವತ್ತು ಸಬ್ಮಿಟ್ ಮಾಡು ಇವತ್ ಆಗ್ಬೇಕಂದ್ರೆ ಜಸ್ಟ್ ಸಬ್ಮಿಟ್ ಮಾಡಿ ಆನ್ ದ ಟೈಮ್ ಅಲ್ಲಿ ಕೊಟ್ಟು ಬಿಟ್ರೆ ನೋ ಯೂಸ್. ವಿ ಶುಡ್ ಅನಲೈಸ್ ಓಕೆ ವಿ ಶುಡ್ ಎಕ್ಸೆಲ್ ಇನ್ ದಟ್ ಬೈ ದ ಟೈಮ್ ನೆಕ್ಸ್ಟ್ ಟೈಮ್ ಅದು ನಮ್ಗೆ ಈಸಿ ಆಗ್ತದೆ ಅಂತ ನನಗೆ ಅನಿಸ್ತದೆ.
0: ಥ್ಯಾಂಕ್ ಯು ದಿವ್ಯ. ಅಂದ್ರೆ ಪರಿಣಿತಿಯ ಬಗ್ಗೆ ಮಾತಾಡಿದ್ರು ಅವ್ರು. ಅಂದ್ರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕೆಲಸಗಳನ್ನ ನಾವು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ನಿರ್ವಹಣೆ ಮಾಡ್ತಿರ್ತೇವೆ. ವಿದ್ಯಾರ್ಥಿಗಳು ಯಾವ್ದೋ ಒಂದು ಅಸೈನ್ಮೆಂಟ್ ಅನ್ನು ತಗೊಂಡು ಅದನ್ನ ರಿವಿಸಿಟ್ ಮಾಡಬೇಕು ಅಂತ ದಿವ್ಯ ಹೇಳಿದ್ದು. ಅಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಅಂದ್ರೆ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ ಅಂತ. ಅವ್ರ ಕಲಿಕೆ ಟೀಚರ್ಗಳಷ್ಟೇ ಸಂಪನ್ಮೂಲ ವ್ಯಕ್ತಿಗಳಲ್ಲ, ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಇಬ್ರು ಒಂದಾಗಿ ಒಂದು ಕಲಿಕೆಯ ಗಮ್ಯವನ್ನ ತಲುಪೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡ್ತಿರ್ತಾರೆ, ಅಲ್ಲಿ ಒಂದು ಕೌಶಲ್ಯ ಸೃಷ್ಟಿಯಾಗುತ್ತೆ. ಸೊ ಅಲ್ಲಿ ಒಂದು ಪರಿಣಿತಿ ಸಿಗುತ್ತೆ ಅಂತ ದಿವ್ಯ ಮಾತಾಡಕಲ್ಕ ನನ್ಗೆ ಅನ್ಸಿದ್ದೇನಂದ್ರೆ, ನಾನು ರಿವಿಸಿಟ್ ಮಾಡ್ತೀನಿ ನಾನೇ ಕೆಲಸ, ನಾನು ಮಾಡಿದ ಕೆಲಸವನ್ನೇ ರಿವಿಸಿಟ್ ಮಾಡ್ತೀನಿ. ಅಂದ್ರೆ ನಾನು ಒಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತೀನಿ ಅಥವಾ ಯಾವ್ದೋ ಒಂದು ಟಾಸ್ಕ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ನಿನ್ನೆ ಮಾಡಿದ್ದೆ, ಬಟ್ ಇವತ್ತಿಗೆ ಅದು ರಿಸಲ್ಟ್ ಬರುತ್ತೆ, ಬಟ್ ನಾನು ರಿವಿಸಿಟ್ ಯಾಕೆ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಏನ್ ಸಮಸ್ಯೆ ಆಯ್ತು ಅಂತ ನೋಡ್ತೀನಿ. ಅಥವಾ ನೀವೇ ಸಬ್ಮಿಟ್ ಮಾಡಿದ ಅಸೈನ್ಮೆಂಟ್ ಅನ್ನ ನೀವು ಮತ್ತೊಮ್ಮೆ ರಿವಿಸಿಟ್ ಮಾಡಿದ್ರೆ ನಿಮ್ಮ ಮಿತಿಗಳು ಏನಂತ ಗೊತ್ತಾಗುತ್ತೆ. ಅಂದ್ರೆ ನೀವು ಅವರು ಟೀಚರ್ ಮೌಲ್ಯಮಾಪನ ಮಾಡೋದಕ್ಕಿಂತ ಮುಂಚೆನೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಅವ್ರು ಹೇಳಿದಾಗ ಇನ್ನಷ್ಟು ಅಥೆಂಟಿಕೇಟ್ ಆಗುತ್ತೆ, ನೀವು ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ನನಗೆ ಅದು ಪರಿಣಿತಿಯ ಒಂದು ಸಾಧ್ಯತೆಗಳ ಬಗ್ಗೆ ದಿವ್ಯ ಹೇಳಿದ್ದು ನನ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬಹಳ ಸಲ ಏನನ್ಕೋತೀವಿ, ನಾನು ಅಷ್ಟು ಕಷ್ಟಪಟ್ಟು ಮಾಡಿದೀನಲ್ಲ, ಈಗ ಟೋಬಿನ್ ಹೇಳಿದ್ರಲ್ಲ ಇಷ್ಟಪಟ್ಟು ಕೆಲಸ ಮಾಡಿದಾಗ ನಾವು ಮತ್ತೆ ವಾಪಸ್ ಅದನ್ನ ರಿವಿಸಿಟ್ ಮಾಡಿ ಏನ್ ಸಮಸ್ಯೆ ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಮುನ್ನುಗ್ತೀವಲ್ಲ. ಕಷ್ಟಪಟ್ಟು ಮಾಡಿದಾಗ ಅಯ್ಯೋ ಒಂದ್ಸಲ ಸಬ್ಮಿಟ್ ಮಾಡಿದ್ದಾಯ್ತು, ಒಂದ್ಸಲ ಟಾಸ್ಕ್ ಮುಗೀತು, ಸಾಕು ಮಾರೇ ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡಿ ಬಿಟ್ಬಿಡ್ತೀವಿ. ಇಷ್ಟಪಟ್ಟು ಮಾಡಿದಾಗ ಇಲ್ಲ ನನಗೆ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಷ್ಟು ಬರಬಹುದಾಗಿತ್ತಲ್ವಾ, ಎಲ್ಲಿ ಸಮಸ್ಯೆ ಆಗಿದೆ ಅಂತ ಸರ್ ಹತ್ರ ಒಂದು ಮಾತು ಕೇಳಬಹುದಾಗಿತ್ತಲ್ವಾ ಅನ್ನುವಂತ ಒಂದು ಕನ್ಸರ್ನ್ ನಿಮ್ಮೊಳಗೆ ಬರ್ತದಲ್ಲ, ನೀವು ಯು ಆರ್ ಆನ್ ದ ಟ್ರ್ಯಾಕ್ ಅಂತ, ಎಕ್ಸ್ಪರ್ಟೈಸ್ ಅನ್ನ ಅಥವಾ ಪರಿಣಿತಿಯನ್ನ ಗಳಿಸಿಕೊಳ್ಳುವ ಹಾದಿಯಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ, ಅವಾಗ ನೀವು ವೃತ್ತಿಯನ್ನ ಗೆಲ್ಲಿಸ್ತೀರಿ ಅಂತ ಅನ್ಸುತ್ತೆ. ಇದು ಇವೆಲ್ಲ ಮಾತುಗಳನ್ನ ನಾವು ಯಾಕೆ ನಿಮ್ಮ ಆಲೋಚನಾ ಕ್ರಮಗಳ ಜೊತೆಗೆ ಇಡೀ ತರಗತಿ ಇತ್ತು ಅಂತಂದ್ರೆ, ಈಗ ರೇಡಿಯೋ ಜಾಕಿ ಆಗಿರುವುದು ನಿರೂಪಣ, ರೇಡಿಯೋ ನಿರೂಪಣೆ ಅಂತ ಹೇಳ್ತೀವಿ, ಅಥವಾ ದೃಶ್ಯ ಮಾಧ್ಯಮದ ನಿರೂಪಣೆ ಅಂತ ಕರಿತೀವಿ, ಅಥವಾ ಈಗ ಡಬ್ಬಿಂಗ್ ಕಲ್ಚರ್ ಇದೆ. ಅಂದ್ರೆ ನೀವು ಬಹಳಷ್ಟು ಭಾಷೆಗಳ ಸಿನಿಮಾಗಳು ಬರ್ತಾವಲ್ಲ, ಆ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತವೆ. ಇಂಗ್ಲಿಷ್ ನ ಯಾವುದೋ ಒಂದು ಸಿನಿಮಾ ಕನ್ನಡದಲ್ಲಿ ಬರುತ್ತೆ ನೋಡಿ, ಅಲ್ಲಿ ಕನ್ನಡದ ಡಬ್ಬಿಂಗ್ ಆರ್ಟಿಸ್ಟ್ ಬೇಕಾಗತ್ತೆ. ಅವೆಲ್ಲ ಇವತ್ತು ತುಂಬಾ ಭಿನ್ನವಾಗಿರುವಂತಹ ವೃತ್ತಿಗಳಾಗಿ ಗುರುತಿಸಲ್ಪಟ್ಟಿವೆ. ಸೊ ಆ ತರದ ವೃತ್ತಿಗಳನ್ನು ನಿರ್ವಹಣೆ ಮಾಡಕಲ್ಲಕ್ಕೆ ಯಾವ ಬಗೆಯ ಅಥೆಂಟಿಕ್ ಸ್ಟ್ಯಾನ್ಸ್ ಇರಬೇಕು ಇಂಡಿವಿಜುವಲ್ಸ್ ಅಲ್ಲಿ ಅನ್ನುವ ನೆಲೆಗಟ್ಟಿನಲ್ಲಿ ಈ ತರಗತಿ ನನಗೆ ಮುಖ್ಯ ಅಂತ ಅನ್ಸುತ್ತೆ. ನೀವೆಲ್ಲರೂ ತುಂಬಾ ಮಹತ್ವದ ವಿಚಾರಗಳನ್ನ ವ್ಯಕ್ತಪಡಿಸಿದಿರಿ. ನನ್ನ ವಿಚಾರಗಳಿಗಿಂತ ನಿಮ್ಮ ವಿಚಾರಗಳ ಆಧಾರದ ಮೇಲೆ ನಾವು ಇವತ್ತು ತರಗತಿಯನ್ನ ಕಟ್ಟಿದೀವಿ ಅಂತ ಅನ್ಸುತ್ತೆ ನನಗೆ. ಕೇಳಿದ್ರೆ ನೀವು ನಮ್ಮ ತರಗತಿಯನ್ನ ಕೇಳಿದ್ರಲ್ಲ, ನಮ್ಮದೇ ವಿದ್ಯಾರ್ಥಿ ಪ್ರತಿಭೆಗಳು ತುಂಬಾ ಭಿನ್ನವಾಗಿ ಆಲೋಚನೆಗಳನ್ನ ದಾಟಿಸಿದ್ರು, ವೃತ್ತಿಪರತೆಯ ಸಾಧ್ಯತೆಯನ್ನ ಬೇರೆ ಬೇರೆ ರೀತಿಗಳಲ್ಲಿ ಅವರು ಪರಿಚಯಿಸಿದ್ರು ಅಂತ ಅನ್ಸುತ್ತೆ. ಹೊಸ ಪೀಳಿಗೆ ಏನು ಯೋಚಿಸ್ತಾ ಇಲ್ಲ ಅಂತ ಅನೇಕ ಕೊರಗುಗಳಿದ್ದಾವೆ. ಹೊಸ ಪೀಳಿಗೆ ಎಲ್ಲ ಮೊಬೈಲ್ ಅಲ್ಲಿ ಮುಳುಗಿದ್ದಾರೆ, ಅವರೆಲ್ಲ ತುಂಬಾ ಸಡಿಲವಾದ ಒಪಿನಿಯನ್ ಗಳ ಜೊತೆಗಿದ್ದಾರೆ, ಜ್ಞಾನದ ಜೊತೆಗಿಲ್ಲ, ಬರೀ ಸ್ಕಿಲ್ ಗಳ ಜೊತೆಗಿದ್ದಾರೆ ಅಂತ ನಾವು ಬಹಳ ಸಲ ಟೀಕೆಗಳನ್ನು ಕೇಳ್ತೀವಿ. ಬಟ್ ಆ ಟೀಕೆಗಳು ತಪ್ಪು ಕಲ್ಪನೆಗಳು ಅನ್ನೋದನ್ನ ನನ್ನ ಕ್ಲಾಸ್ ನ ವಿದ್ಯಾರ್ಥಿಗಳು ನಿರೂಪಣೆ ಮಾಡಿದ್ರು ಅಂತ ಅನ್ಸುತ್ತೆ. ಕೇಳಿದ್ರೆ ಇನ್ನಷ್ಟು ಈ ತರದ ಕ್ಲಾಸ್ ಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ.
3: ಇದುವರೆಗೆ ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ಬಾನುಲಿ ಪಾಠ ಕೇಳಿದಿರಿ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪ್ರಾಯೋಗಿಕ ತರಬೇತಿ ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು. ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ನಮಸ್ತೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ.

ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM.

ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM ಇದು.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7761339004. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7761339004. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.

ಮಾಡಿರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ. ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಎಸ್ಟಿಎಂ ಆರೋಹಂ 2 ದಿನಗಳ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಇದೇ ಸೆಪ್ಟೆಂಬರ್ 10 ಮತ್ತು 11 ಎಸ್ಟಿಎಂ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಅತ್ಯುತ್ತಮ ಅವಕಾಶ. ಮ್ಯೂಸಿಕ್ ಮತ್ತು ಆಂಕರ್ ಸ್ಪರ್ಧೆಗಳು, ರೀಲ್ಸ್ ಮೇಕಿಂಗ್ ಮತ್ತು ಕ್ರಿಯೇಟಿವಿಟಿ ಸ್ಪರ್ಧೆಗಳು, ಫ್ಯಾಷನ್ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಜೊತೆಗೆ ಇನ್ನು ಹಲವಾರು ಮನೋರಂಜನೆ ಮತ್ತು ಪ್ರತಿಭಾ ಸ್ಪರ್ಧೆಗಳು ನಡೆಯಲಿವೆ. ನಿಮ್ಮ ಕಾಲೇಜಿನ ಸ್ನೇಹಿತರೊಂದಿಗೆ ಭಾಗವಹಿಸಿ ಸ್ಪರ್ಧಿಸಿ. ಹಾಗಾದರೆ ಇನ್ನೇಕೆ ತಡ? ಸೆಪ್ಟೆಂಬರ್ 10 ಮತ್ತು 11 ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ನಡೆಯಲಿರುವ ಎಸ್ಟಿಎಂ ಆರೋಹಂ ಈ ಉತ್ಸವಕ್ಕೆ ಬನ್ನಿ.
6: ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ, ರೇಡಿಯೋ ನಿನಾದ 90.

0: ಮಾತ್ರ ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಗೊಂಡದ ಅಂಗಡಿ ಬದನೇಳು ವರ್ಷ ತುಂಬ ಪಂಡಿತ ಬೇರೆ ಮಿತ್ರದು ತಿರ್ತು ಹೋದ್ರು ಬೇರೆ ಮೂಲ ಕಟ್ಟಾದ ಜತ್ತು ಅಲ್ಪನಿದ್ದೆ ಅಂತ ದೇಶವಾಯದ ಮಂತ್ರಿ ಮಾತೇರ್ಲ ಬರಲಿ ಗೊಂಡ ಬರಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ
1: ಆಚಾರ್ಯಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
3: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಯೋಜನೆ
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ
2: ಗಂಡು ಹೆಣ್ಣಿಗೆ ಸಮಾನ ವೇತನ ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ
0: ವಿಬಿಜಿ ರಾಮ್ಜಿ ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು
3: ಎಲ್ಲರಿಗೂ ನಮಸ್ಕಾರ ಇಷ್ಟು ದಿನ ಬರೀತಾ ಇದ್ರು ಓದ್ತಾ ಇದ್ರು ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ ಎಸ್ ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ ಪುಸ್ತಕದ ಲೇಖಕ ಯುವ ಬರಹಗಾರ ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ ಯಾವಾಗಿಂದ ಶುರು ಮಾಡಿದ್ರಿ ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು
4: ಅಂದ್ರೆ ನನಗೆ ಮುಂಚೆಯಿಂದನೂ ಬರಿತಾ ಇದ್ದೆ ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದ ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು ಆಗ ನಾನು ಎಲ್ಲೆಲ್ಲಿ ಓದೆ ಏನೆಲ್ಲ ಮಾಡಿದೆ ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ ಇಂಗ್ಲಿಷ್ ಟೀಚರ್ಗೆ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು ಹೀಗೆ ಮುಂದುವರೆಸು ಬರಿಬಹುದು ಅಂತ ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು ಸಾಕ್ತಾ ಬಂತು
3: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ
4: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ ನಾನೊಬ್ಬ ಬರಹಗಾರ ಆಗ್ಬೇಕು ನಾನೊಬ್ಬ ಲೇಖಕ ಆಗ್ಬೇಕು ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ ಹಾಗೆ ಬರಿತಾ ಇದ್ದೆ ಒಂದಷ್ಟು ಅಂಕಣಗಳನ್ನ ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ ಸರಿಗೆ ಬರಿತಾ ಇದ್ದೀನಿ ನನ್ನ ಇಷ್ಟೊಂದು ಅಂಕಣಗಳಿದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ ಕೆಲವರೆಲ್ಲ ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು ಹಾಗೆ ಈ ಪುಸ್ತಕ ರೂಪುಗೊಳ್ತು
3: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ ಟೈಟಲ್ ವಿಭಿನ್ನವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ

0: ಚಿತ್ರದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಎಸ್, ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 hour ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸು ಇಲ್ಲ, ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ, ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ನಾನು ಕೇಳಿದಾಗ ನನಗೆ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗ ಒಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದು ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ, ಅದು ಲೇಖಕನಿಗೆ ಒಂದು ಕನಸು ಇರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು, ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು, ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 week ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನ ಆಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸಿಕೊಳ್ಳಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡಿದಂತಹವರು ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಎಸ್, ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ ಒಂದು 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡಲಿ.

ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು. ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆ ಅವರಿಗೆ ಥ್ಯಾಂಕ್ಸ್ ಹೇಳಿ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂತದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ಕಿಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನು ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೊತ್ತುಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಟೈಮ್ ಬರಿತೀವಲ್ಲ, ಅಷ್ಟು ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು ಒಂದು ಆರ್ಟಿಕಲ್ ಅನ್ನ ಬರೆದು ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಅದು ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ. ಆ ರೀತಿಯಾದಂತ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೇಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗೆ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವನ ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ, ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನಿಸಿದ್ದು ಇದೆ. ಯಾವ ವ್ಯಕ್ತಿ, ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ದುಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಎತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನು ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೂ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನ ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರೊಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂತವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂತ ಪ್ಲಾನ್ ಮಾಡಿ ಪುಸ್ತಕವನ್ನ ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ, ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದಿರಾ, ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನಿಯ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನನ್ನ ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆ ಇಟ್ಕೊಂಡೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಎಸ್ಟಿಎಂ ಆರೋಹಂ ಎರಡು ದಿನಗಳ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಉತ್ಸವ. ಇದೇ ಸೆಪ್ಟೆಂಬರ್ 10 ಮತ್ತು 11 ಎಸ್ಟಿಎಂ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಅತ್ಯುತ್ತಮ ಅವಕಾಶ. ಮ್ಯೂಸಿಕ್ ಮತ್ತು ಆಂಕರ್ ಸ್ಪರ್ಧೆಗಳು, ರೀಲ್ಸ್ ಮೇಕಿಂಗ್ ಮತ್ತು ಕ್ರಿಯೇಟಿವಿಟಿ ಸ್ಪರ್ಧೆಗಳು, ಫ್ಯಾಷನ್ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಜೊತೆಗೆ ಇನ್ನು ಹಲವಾರು ಮನೋರಂಜನೆ ಮತ್ತು ಪ್ರತಿಭಾ ಸ್ಪರ್ಧೆಗಳು ನಡೆಯಲಿವೆ. ನಿಮ್ಮ ಕಾಲೇಜಿನ ಸ್ನೇಹಿತರೊಂದಿಗೆ ಭಾಗವಹಿಸಿ ಸ್ಪರ್ಧಿಸಿ. ಹಾಗಾದರೆ ಇನ್ನೇಕೆ ತಡ? ಸೆಪ್ಟೆಂಬರ್ 10 ಮತ್ತು 11 ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ನಡೆಯಲಿರುವ ಎಸ್ಟಿಎಂ ಆರೋಹಂ ಈ ಉತ್ಸವಕ್ಕೆ ಬನ್ನಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತಾಡ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನು 17 ವರ್ಷದ ಪಂಡದ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದೇಶವಾಯದ ಒಂದು ಸುಮ್ಮನೆ ಮಾತಾಡಲವಲ್ಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ಪ್ರಿಯರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೋ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ವಿವೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೋ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜಿ ಹರ್ಷಿತ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯುವ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಗಾಯಕ ಶೇಖರ ಕುಮಾರ ಕಡಬ ಅವರ ಜೊತೆ ಮಾತುಕತೆ.
1: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಸ್ಥಳೀಯ ಸೊಗಡದ ಆಡು ಭಾಷೆ ಕುಂಬಾರ ಭಾಷೆದ 4ನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಬೇಕಡವ. ಈ ಕಲೆ ಎಂದು ಹೇಳ್ತದ ಒಂದು ಖಾಲಿ ಹವ್ಯಾಸ ಅಲ್ಲ, ಅದೊಂದು ಬದುಕದ ಉಸಿರು. ಕೆಲವರು ಬಣ್ಣಳಿ ಜಗತ್ತಿನ ನೋಡಿದಡೆ, ಇನ್ನು ಕೆಲವರು ಸ್ವರಲಿ ಬದುಕನ ಹುಡುಕುತ್ತರು. ಆದಡೆ ಇಲ್ಲೊಬ್ಬರು ಅಪರೂಪದ ಸಾಧಕ ಉಳ್ಳರು, ಕೈಲಿ ಪೆನ್ ಇಲ್ಲದೆ ಬ್ರಷ್ ಹಿಡಿದಡೆ ಅದ್ಭುತ ಕಲಾವಿದ, ಅದೇ ಧ್ವನಿ ಎತ್ತದಡೆ ಗಾನಕ್ಕೋಗಿಲೆ. ಇಂದು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ಉಳ್ಳರು ಇಂದಿನ ನಂಟರು, ಕಡಬದ ಹೆಮ್ಮದ ಬಹುಮುಖ ಪ್ರತಿಭೆ, ಪದ್ಯ ಚಿತ್ರ ವಿಶೇಷವಾಗಿ ಸಾಬೂನಲ್ಲಿ ಆಕೃತಿ ಮಾಡ್ತ ಎಲ್ಲ ಕಲೆದ ಮೂಲಕ ಜನರ ಮನಸ್ಸು ಗೆದ್ದ ಒಬ್ಬ ವಿಶಿಷ್ಟ ಕಲಾ ಪ್ರಪಂಚದ ನಾಯಕ ಶೇಖರ್ ಕಡಬ. ಪೆನ್ನದ ಪ್ರತಿಪಾಯಿಂಟ್ಲಿ ಜೀವ ತುಂಬುತ್ತ ತನ್ನ ಲಾಯಕದ ಕಂಠದ ಜನಗಳಿಗೆ ರಂಜನೆ ಕೊಡ್ತಂತೆ. ಶೇಖರ್ ಅವರ ಕಲಾ ಬದುಕು ಸಾಧನೆ, ಅವರ ಜೀವನದ ಸ್ವಾರಸ್ಯಕರ ಜರ್ನಿಯೇ ನಮ್ಮ ಇಂದಿನ ಈ ಕಾರ್ಯಕ್ರಮ. ಶೇಖರ್ ಅವರ ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತ ಮಾಡಲಿ.
2: ನಮಸ್ತೆ.
1: ನಾವು ಇಂದು ಕಾರ್ಯಕ್ರಮ ಈಗ ಆರಂಭ ಮಾಡಿದ್ವಿ. ಫಸ್ಟ್ ಒಂದು ನೀವೊಂದು ಪದ್ಯ, ನೀವು ಆಲ್ರೆಡಿ ನೀವು ಪದ್ಯ ಎಲ್ಲ ಹೇಳ್ತೀರಿ, ಲಾಯಕನ ಸ್ವರಲ್ಲಿ ಪದ್ಯ ಎಲ್ಲ ಹೇಳಿ ಫಸ್ಟೇ, ನೀವೊಂದು ಪದ್ಯದಿಂದ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ.
2: ಒಂದು ಭಕ್ತಿಗೀತೆ ಹೇಳ್ತೇವೆ ಗಣಪತಿ.

0: ಮತ್ತಿದ ಮೂಲಕ ಒಂದು ನಮ್ಮ ಕಾರ್ಯಕ್ರಮದಿಂದ ಆರಾಮಾತು. ನಿಮ್ಮ ಇನ್ನು ಫಸ್ಟ್ ಒಂದು ನಿಮ್ಮ ಪರಿಚಯ ಏನ್ ಮಾಡ್ತೀರಾ, ನೀವು ಶಾಲೆ ನಿಮ್ಮ ಬಾಲ್ಯ ಎಲ್ಲ ಹೆಂಗಿದೆ ಅಂತ ಒಂದು ಹೇಳ್ತೀರಿ.
1: ಕಡಪ ತಾಲೂಕು ಕುಡಿಮಲ ಗ್ರಾಮದ ಕಲಂತಡ್ಕ ಮನೆ. ನಾನು ಶಾಲೆ ಒಂದರಿಂದ ಎಂಟನೇ ಮಟ್ಟ ಅಲ್ಲಿ ಒಂದ್ತಡ್ಕ ನಾನು ಶಾಲೆ ಹೋಗಿದ್ದೆ, ಮತ್ತೆ ಎಂಟನಿಂದ ಪಿ ಯು ಸಿ ಮಟ್ಟ ಇಲ್ಲಿ ಕಡಬ ಜೂನಿಯರ್ ಕಾಲೇಜ್ ಹೋಗಿದ್ದೆ.
0: ಒಟ್ಟು ನಿಮ್ಮ ಬಾಲ್ಯ ಹಂಗಿದೆ. ನಿಮ್ಮ ಈ ಕಲಾ ಜಗತ್ತು ಯಾವಾಗ ಆರಂಭ ಅಂದ್ರೆ ಸ್ಟಾರ್ಟಿಂಗ್, ನೀವು ಫಸ್ಟ್ ಈ ಕಲೆ ಚಿತ್ರಕಲೆ ಮತ್ತೆ ಈ ಪದ್ಯ ಹೇಳ್ತದಲ್ಲ, ನೀವು ಸ್ಟಾರ್ಟಿಂಗ್ ಯಾವಾಗ ಬಾಲ್ಯದಿಂದ ಆರಂಭ ಮಾಡಿದಿರಿ ಅಲ್ಲ ಮತ್ತೆ ಬಂದದ ಅನ್ನೋದು ಹೇಳ್ತೀರಾ?
1: ಇಲ್ಲ, ಚಿತ್ರಕಲೆ ಏನೆಲ್ಲಡೆ ನಾನು ಸಣ್ಣದ ಅಂಗನವಾಡಿ ಹೊತ್ತಿ ಸ್ಟಾರ್ಟ್ ಮಾಡಿದೆ. ಆಗಲೇ ಸಣ್ಣ ಸಣ್ಣ ಚಿತ್ರ ಎಲ್ಲ ಮಾಡಿ ಮತ್ತೆ ಪದ್ಯ ಹೇಳ್ತದೆ ಒಂದು ಆರನೇ ಕ್ಲಾಸ್ ಮತ್ತೆ ಒಂದು ಪ್ರತಿಭಾ ಕಾರಂಜಿ ಅಲ್ಲಿ ಓದಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಪದ್ಯ ಎಲ್ಲ. ಅಲ್ಲಿ ಅದ್ರ ಮುಂದೆ ಪದ್ಯ ಎಲ್ಲ ಹೇಳ್ತಾರೆ ಅಭ್ಯಾಸ ಇದ್ದಾರೆ. ಚಿತ್ರ

0: ಸಾಬೂನು ಆಕೃತಿದ್ದಕ್ಕೆ ಮತ್ತೆ
1: ಎಲ್ಲ ಸಾಬೂನು ಸಣ್ಣ ಇರುತ್ತೆ, ಅದೇ ಸಣ್ಣ ಇದು ಕಲ್ಲು ಸ್ಮೂತ್ ಕಲ್ಲು ಒಂದು ಮತ್ತೆ ಅದಲ್ಲೆಲ್ಲ ಕೆತ್ತನೆ ಮಾಡಿ ನಿಂದು ಸಣ್ಣ ಸಣ್ಣದ, ಮತ್ತೆ ಮಣ್ಣದ ಮೂರ್ತಿ ಮಾಡ್ತೆ ಪ್ರತಿಭಾಗಾರಂಜಿ ಅದೆಲ್ಲ ಮಾಡಿ ನಿಂದು. ಮತ್ತೆ ಚಿತ್ರಕಲೆ ಇದು ಫಂಕ್ಷನ್ ಎಲ್ಲ ಚೌತಿದ ಪ್ರೋಗ್ರಾಮ್ ಎಲ್ಲ ಅದೆಲ್ಲೆಲ್ಲ ಇದು ಮಾಡಿ.
0: ನಿಮ್ಮ ಈ ಕಲೆಯಲ್ಲ ನಿಮ್ಗೆ ಎಂತಕ್ಕೆ ಆಸಕ್ತಿ ಬಂದ ತಂದಿರಿ ಒಂದು ಹೇಳ್ತೀರಿ?
1: ಕಲೆ ಏನಲ್ಲ ಚಿತ್ರ ಅದೇ ಮುಂದೆ ಇದ್ದತ್ತಲ್ಲ, ಮತ್ತೆ ಪದ್ಯ ಹೇಳ್ತದೆ ನಂಗೆ ಫಸ್ಟ್ ನಂಗೆ ಇದು ಹೇಳ್ತಾನೆ ನಾನು ರೇಡಿಯೋ ಕೇಂದ್ರ ಪದ್ಯ ಅಭ್ಯಾಸ ಮಾಡ್ತಾರೆ ಫಸ್ಟ್ ಸುತ್ತಿ ಮೊಬೈಲ್ ಅಂತಲ್ಲ ಇದ್ದಲ್ಲ ಮೊಬೈಲ್ ಇದು ರೇಡಿಯೋಲಿ ಮತ್ತೆ ಪದ್ಯನ ಆ ಸುತ್ತಿ ನಾವೆಲ್ಲ ಅದ ಒಟ್ಟಿಗೆಲ್ಲ ಇರ್ತಾರೆ ಅದೇ ಮತ್ತೆ ಅದೇ ಅಭ್ಯಾಸ ಆಗಿ ನೋಡುತ್ತೇನೆ.
0: ರೇಡಿಯೋ ನಿಮ್ಮ ಇದಕ್ಕೆ

0: ಈಗ ನೀವು ಒಂದು ವೃತ್ತಿ ಮಾಡಿರಿ, ಈ ವೃತ್ತಿದ ಒಟ್ಟಿಲ್ಲ ಈ ಕಲೆನ ನೀವು ಹೆಂಗೆ ನಡೆಸಲು ತೇರಿದಿರ್ತಾವ ಅಂತ ಹೇಳಲ್ಲ.
1: ವೃತ್ತಿ ನನ್ನ ಪೈಂಟ್ ಡಿಸೈನ್ ಚಿತ್ರಗಳಿದ್ವಿ, ಅದರೊಟ್ಟಿ ಪದ್ಯದ ನಾವು ಫ್ರೀ ಟೈಮ್ ಅಲ್ಲಿ ನಾನು ಓದ್ತೇನೆ.
0: ಈಗ ನೀವು ಕೆಲಸ ಇದ್ದೀನಿ, ನಿಮಗೆ ಒಂದು ಕಾರ್ಯಕ್ರಮ ಸಿಕ್ಕುತ್ತೆ ಹೇಳ್ತೀರ, ನೀವು ಯಾವ ಟೈಪ್ ನಿಮ್ಮ ಹತ್ರ?
1: ಮೊದಲು ನಾವು ಇದು ವೃತ್ತಿದ ಇದು ಕೊರ್ತು, ಅದ್ರಲ್ಲಿ ಮೈನ್ ಅದರ ಎಲ್ಲಡಿ ಅರ್ಜೆಂಟ್ ಇದ್ದಾಳೆ.
0: ಅದೇ ವೃತ್ತಿ ನಿಮ್ಮದು ಅದೇ ಚಿತ್ರಕ ಅದರದೇ ಬದುತ್ತು.
1: ಅದೇ ಪದ್ಯದೆಲ್ಲ ಇದ್ದಾಳೆ ಓದ್ತು ನಾವು ಅವಕಾಶ.
0: ಅಂದ್ರೆ ನೀವು ಸ್ವಂತ ವರ್ಕ್ ಮಾಡ್ತದಾ ಅಲ್ಲ ಬೇತ
1: ಇಲ್ಲ ಬೇತ
0: ನಿಮ್ಮ ಅವ್ರು ಸಪೋರ್ಟ್ ಮಾಡಿ
1: ಸಪೋರ್ಟ್ ಮಾಡು.
0: ನಿಮ್ಮೊಂದು ಪದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು, ಅಸತ್ತಿ ನಿಮ್ಮ ಈ ಜನಗಳ ಪ್ರತಿಕ್ರಿಯೆ ಹೆಂಗೆ ಬಂದಿತ್ತು? ಆ ಒಂದು ವೈರಲ್ ಆಯ್ತು ಸಾಂಗ್ ವೈರಲ್ ಆದತ್ತಿ
1: ಪದ್ಯದು ಎಲ್ಲ ಖುಷಿ ಆಯ್ತು ಎಲ್ಲರೆಲ್ಲ ಕೆಲವರು ಇನ್ನೆಲ್ಲ ಬೇತೆ ಬೇತೆ ಸಾಂಗ್ ಹೇಳು ಹಂಗೆಲ್ಲ ಸಪೋರ್ಟ್ ಮಾಡು.
0: ವೈರಲ್ ಆದ ಪದ್ಯ ಉಂಟಲ್ಲ ನೀವೊಂದು, ಆ ವೈರಲ್ ಆದ ಪದ್ಯನೊಂದು ಹೇಳಲ್ಲ ಈಗ.
1: ಈ

0: ಕವಿತೆ.
1: ನೀವು ಒಂದು ಇಷ್ಟೊಂದು ಲಾಯಕನ ಪದ್ಯ ಹೇಳಿದ್ದು ಅದು ಇಡೀ ವೈರಲ್ ಆಗಿರುತ್ತೆ. ಆಗ ನಿಮ್ಮ ಫ್ರೆಂಡ್ಸ್ನರಲ್ಲಿ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತ ಹೇಳೋಣ.
2: ಫ್ರೆಂಡ್ಸ್ನರು ತುಂಬ ಸಪೋರ್ಟ್ ಮಾಡಿದ್ರು. ಅದೇ ಈಗ ಅದರ ನೋಡಿದ ಬೇತೆ ಬೇತೆ ಸಾಂಗ್ ಕಲ್ಸನ್ ನಂಗೆ ಈ ತರ ಹೇಳು ಈ ಸಾಂಗ್ ನಿಂಗೆ ಮ್ಯಾಚ್ ಹತ್ತು ಹಂಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು.
1: ಅದಲ್ಲದೆ ನೀವೀಗ ಒಂದು ವೃತ್ತಿ ದೊಟ್ಟಿ ಹಿಂಗೆ ಸಾಂಗ್ ಹೇಳ್ತಾ ಚಿತ್ರಕಲೆ ಮತ್ತೆ ಸಾಬೂನು ಆಗ್ತದೆ ಇದೆಲ್ಲ ಮಾಡ್ಲಿರಿ, ಇದೆಲ್ಲ ಮಾಡಿರ್ತಿ. ನಿಮ್ಮ ಮನೆಯವರು ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ?
2: ಮನೆಯವರು ಸಂಪೂರ್ಣ ಉಂಟು, ಎಲ್ಲಕ್ಕೆಲ್ಲ ಏನು ಅಡ್ಡಿ ಇಲ್ಲ.
1: ಎಲ್ಲ ಇದಕ್ಕೆಲ್ಲ ಒಂದು ನಮ್ಮ ಪ್ರತಿಭೆ ಇಲ್ಲ, ಮನೆಯವರ ಸಪೋರ್ಟ್ ಬಹು ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ
2: ಸಪೋರ್ಟ್ ಉಂಟು,
1: ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇನ್ನು ನಿಮ್ಮದೊಂದು ಬಾರಿ ಅಪರೂಪದ ಕಲೆ ಸಾಬೂನಲ್ಲಿ ಆಕೃತಿ ಮಾಡ್ತದೆ, ಕಲ್ಲಲ್ಲಿ ಆಕೃತಿ ಮಾಡ್ತದೆ ಎಲ್ಲ ಹೇಳ್ತೀರಿ ನೀವು, ಇದರ ನೀವು ಈ ಆಕೃತಿ ಮಾಡ್ತದ ಬಗ್ಗೆ ನಿಮ್ಗೆ ಹೆಂಗೆ ಆಸಕ್ತಿ ಬಂದದ್ದು?
2: ಸಾಬೂನದು ನೆಲ್ತಡೆ ನಾನು ಒಂದು ವಿಡಿಯೋ ನೋಡಿದ್ದೆ, ಅದ್ರಲ್ಲಿ ಹಂಗೆ ಬೇತೆ ಬೇತೆ ಆಕೃತಿ ಮಾಡಿದ್ದೆ, ಅದನ್ನು ನೋಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಮಾಡಕ್ಕೆ ಟ್ರೈ ಮಾಡಿದೆ. ಮೊಬೈಲ್ ಎಲ್ಲ ವಿಡಿಯೋ ನೋಡಿತ್ತಿ ನಂಗೆಲ್ಲ ಅದರ ಮಾಡೋಕ್ಕೊಂದೊಂದು ಆಸಕ್ತಿ ಬಂದಿತ್ತು, ಹಂಗೆ ಅದರನ್ನೇ ನಾನು ಇದು ಮಾಡಿದೆ. ಫಸ್ಟ್ ಫಸ್ಟ್ ಸ್ವಲ್ಪ ಕಷ್ಟ ಆಯ್ತು, ಮತ್ತೆ ಮತ್ತೆ ಅದು ನಮ್ಮ ಬೇತೆ ಬೇತೆ ಐಡಿಯಾ ಬಂದಿತ್ತು, ಅದೇ ಹಂಗೆ ಅದರನ್ನೇ ಇದು ಮಾಡೋಣ.
1: ನಿಮ್ಮದೇ ರೀತಿಯಲ್ಲಿ ಮತ್ತೆ ನಿಮ್ಮ ಐಡಿಯಾ
2: ಬೇತೆ ಬೇತೆ ಕಲೆ ಅದೇಲಿ ಮಾಡೋಣ.
1: ಈ ಸಾಬೂನದ ಆಕೃತಿ ಎಲ್ಲ ಮಾಡಿರಲಿಲ್ಲ ನೀವು, ಅದಕ್ಕೆ ನೀವೇನಾದ್ರು ಬೇತೆ ಬೇತೆ ತರಬೇತಿ ಪಡೆದಿದ್ರೆ ಅಲ್ಲ ನೀವೇ ಈ ಮಾಡುವಂತದ?
2: ತರಬೇತಿ ಮೇಲೆ ಪಡೆದಲ್ಲ, ಏನಾದ್ರು ಬೇತೆ ಹಿಂಗೆ ನೋಡಿದ್ರೆ ನಾನು ಕಲ್ತಂಡೆ.
1: ಯೂಟ್ಯೂಬ್ ಏನಾಡಿ ನೋಡಿ ಮಾಡಿದ್ದೀರಿ ಅಲ್ಲ ಹಿಂಗಿನಿಯ?
2: ಯೂಟ್ಯೂಬ್ ಅಲ್ಲಿ ಮತ್ತೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬರ್ತಾ ವಿಡಿಯೋಸ್ ನೋಡಿದೆ, ಅದು ಬೇತೆ ಹಾಕಿದ್ದೀರಿ ಆಗ ಅದರ ನೋಡಿದ್ರೆ ನಾನೇ ಮಾಡಿದ್ದು.
1: ಒಂದು ಸಾಬೂನದ ಆಕೃತಿ ಮಾಡಕೊಂಡೆ, ಅದಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಹೇಳೋಣ?
2: ಟೈಮ್ ಒಂದು ಒಂದು ಗಂಟೆ ಬೇಕಾಗ್ತದೆ,
1: ಒಂದು
2: ನಿಧಾನ ಬೇಕಾಗ್ತದೆ,
1: ಅದನ್ನು ಸೂಕ್ಷ್ಮ ಕೆಲಸ
2: ಆಗಿರ್ತದೆ.
1: ಮತ್ತೆ ಇನ್ನೊಂದು ಎಲ್ಲೆಲ್ಲಿ ಆರ್ಟ್ ಮಾಡಿರಿ ಇದ್ಲ ಬಾರಿ ಅಪರೂಪದ ಕಲೆ ಬೇತೆ ಎಲ್ಲ ಹೆಚ್ಚಾಗಿ ಯಾರಲ್ಲ ಮಾಡ್ತಾರೆ ಕೆಲವು ಊರ್ಲೂರ ಸೇರಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಊರ್ಲೂರು, ಇದು ಯಾವ ರೀತಿ ನಿಮ್ಮ ಇದಕ್ಕೆ ಆಸಕ್ತಿ ಹಿಂಗೆ ಬಂದಿತ್ತು ಅಂತ ಹೇಳೋಣ?
2: ಇದೆಲ್ಲ ನಾನು ಬೇತೆ ಹಿಂಗೆ ನೋಡಿದೆ ಕಲ್ತಂಡೆ ಕಲೆ, ಅದಲ್ಲಿ ನೆಲ್ತಡೆ ಅಶ್ವಥ ಮರದಲ್ಲಿ ಮಾಡ್ತಾರೆ ಕೆಲವು ವಿಡಿಯೋ ನೋಡಿದೆ ನಾನು, ಅದಲ್ಲಿ ಸ್ವಲ್ಪ ಬೇತೆ ಇದಲ್ಲಿ ಮಾಡೋದಲ್ಲಿ ಹಲಸಿನದ ಎಲೆಯಲ್ಲಿ ಅದಲ್ಲಿ ಟ್ರೈ ಮಾಡಿದೆ. ಫಸ್ಟ್ ಫಸ್ಟ್ ಕಷ್ಟ ಆಯ್ತು, ಒಂದೆರಡು ಕೂಡ ಸರಿ ಬಂದಲ್ಲ, ಮತ್ತೆ ಮತ್ತೆ ಅದು ಒಂದೊಂದು ಇದಾಗಿ.
1: ಈಗ ಒಂದು ಹಲಸಿನ ಎಲೆಯಲ್ಲಿ ಒಂದು ಆಕೃತಿ ಎಲ್ಲ ಮಾಡ್ತೀರಿ ನೀವು, ಈಗ ಅದಲ್ಲಿ ಆಕೃತಿ ಮಾಡಕೊಂಡರೆ ಅದಕ್ಕೆ ಏನೆಲ್ಲ ಬೇಕತ್ತು?
2: ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಸ್ಕೆಚ್ ಮಾಡಿದ್ದು, ಮತ್ತೆ ಅದರ ಇದು ಕಟ್ಟಿಂಗ್ ಮಾಡ್ತಾ ಬ್ಲೇಡ್ ಇಲ್ಲಿ ಕಟ್ಟಿಂಗ್ ಮಾಡ್ತಾ
1: ಬ್ಲೇಡ್ ಇಲ್ಲಿ
2: ಬ್ಲೇಡಿಂಗ್ ಕಟ್ಟಿಂಗ್ ಮಾಡ್ತಾ ಈಗ ಸೂಕ್ಷ್ಮವಾದದ್ದು ಅದು ಕಟ್ಟಿಂಗ್ ಮಾಡ್ತಲ್ಲ ನಿಧಾನಲ್ಲಿ ಹಾಕಲ್ಲ.
1: ಮತ್ತೊಂದು ಈಗ ಅದೆಲ್ಲ ಒಂದು ಬಾರಿ ಸೂಕ್ಷ್ಮ ಅಂದ್ರೆ ಒಂದು ಚೂರು ತಪ್ಪು ಅಂದ್ರೆ ಮತ್ತೆ ಅದು ಫಸ್ಟ್ ಮಾಡೋಕೆ ಆಗ್ತದೆ.

0: ಮತ್ತೆ ಇನ್ನೊಂದು, ಈಗ ಸಾಬೂನ್ ಆಕೃತಿ ಮಾಡ್ತೇವಲ್ಲ, ಅದಕ್ಕೆ ಎಂತರೆಲ್ಲ ಬೇಕಾಗ್ತದೆ ನಿಮಗೆ ಆಕೃತಿ ಮಾಡಕೊಂಡ್ರೆ?
1: ಅದಕ್ಕೆ ಏನಿಲ್ಲ, ನಾವು ಅದರ ಒಂದು ಐಡಿಯಲಿ ಅದರಲ್ಲಿ ಚಿತ್ರ ಅಂತೆಲ್ಲ ಮಾಡಿಲ್ಲ, ಅಲ್ಲಿ ಅದರ
0: ಡೈರೆಕ್ಟಿಂಗ್ ಮಾಡುತ್ತೆ. ಬಟ್ ಅದು ಕೆತ್ತಿ ಯಾವ ರೀತಿ ಕೆತ್ತಿತ್ತೀರಿ? ಎದೆಲಿ
1: ಬ್ಲೇಡಲ್ಲೇ
0: ಮಾಡ್ತದ,
1: ಶಾರ್ಪ್ ಬ್ಲೇಡ್ ಇರುತ್ತೆ.
0: ಈಗ ನೀವು ಚಿತ್ರಕಲೆ ಮತ್ತೆ ಕೆತ್ತನೆ ಇದೆಲ್ಲ ಮಾಡ್ತೀರಿ, ಈಗ ಇದೊಂದು ನಿಮ್ಮ ವೃತ್ತಿ ದೊಟ್ಟಿ ನೀವು ಮಾಡ್ತೀವಿ, ಇದಕ್ಕೆ ನೀವು ಯಾವ ರೀತಿ ಟೈಮ್ ಹೊಂದಾಣಿಕೆ ಮಾಡ್ತೀರಿ? ಯಾವ ಟೈಮ್ ಅಲ್ಲಿ ನೀವು ಇದರೆಲ್ಲ ಮಾಡಕ್ಕೆ ನಿಮಗೆ?
1: ನಾವು ನಮಗೆ ಐತರಲ್ಲ ರಜೆ
0: ರಜೆ
1: ಟೈಮ್ ಅಲ್ಲಿ ಮಾಡ್ತೀವಿ, ಮತ್ತೆ ಫ್ರೀ ರೀತಿ ಮಾಡಿ
0: ಹೋದಕ್ಕೆಲ್ಲ ಮಾಡಕ್ಕಾಗಲ್ಲ,
1: ಅಲ್ಲಿ ಮಾಡ್ತಲ್ಲ ಈ ಮನೇಲಿ ರೀತಿ ಏನಾದ್ರು ಫ್ರೀ ರೀತಿ ಅದರ ಮಾಡಿ ಒಂದೊಂದು ಬೇತೆ ಬೇತೆ ಐಡಿಯಾಸ್ ಎಲ್ಲ ಮಾಡಿ.
0: ಮತ್ತೆ ನೀವೊಂದು ಡ್ರಾಯಿಂಗ್ ಈಗ ಗೋಡೆಲಿ ಪೇಂಟಿಂಗ್ ಮಾಡ್ತೀರಿ ಅಂದ್ರೆ ಏನು ನೋಡಿ, ಈಗ ನೀವು ಅದು ಕೆಲಸ ಇವತ್ತಿ ಅಲ್ಲಿ ಮಾಡ್ತೀರಲ್ಲ, ನೀವು ಯಾವ್ದೆಲ್ಲ ಚಿತ್ರ ಮಾಡಿದಿರಿ ಒಂದು ಹೇಳಲ್ಲ?
1: ನಾವು ಕೃಷ್ಣನ ಸೀನರಿ ಎಲ್ಲ ಮಾಡ್ತಾರೆ ಚಿತ್ರ,
0: ಸ್ವಂತ ನೀವೇ ಮಾಡಿರಿ?
1: ನಾವು ಸಿಕ್ಕಿದ ಸ್ವಂತ ಎಲ್ಲ ಮಾಡ್ತಾ, ಈಗ ಅವರು
0: ಅಲ್ಲಲ್ಲ ಈಗ ನೀವಾಗಿ ಚಿತ್ರ ಬಿಡಿಸ್ತೀರಿಯಾ ಅಲ್ಲ ಒಬ್ಬರೇ ಮಾಡ್ತೀರಿಯಾ ಅಲ್ಲ ಸಪೋರ್ಟ್ ಆಗಿ ಮಾಡ್ತಾರೆ? ಒಬ್ಬರೇ ಮಾಡ್ತೀರಿ ಮಾಡಿರಿ? ಎಂತರಲ್ಲ ಚಿತ್ರ ಮಾಡಿದಿರಿ ಒಂದು ಹೇಳಲ್ಲ?
1: ಸೀನರಿ ಮತ್ತೆ ಕೃಷ್ಣನದೆಲ್ಲ ಮತ್ತೆ ಬೇತೆ ಬೇತೆ ಡಿಸೈನ್ ಹೋಗುವುದೆಲ್ಲ ಕೆಲವು ಮಾಡ್ತಾರೆ.
0: ನೀವು ಹಿಂಗೆಲ್ಲ ಮಾಡಿದೊಂದು ಸಾಮಾಜಿಕ ಜಾಲತಾಣ ಎಲ್ಲ ಹಾಕಿ ನೋಡಿರಲ್ಲ, ಅದರಿಂದ ನಿಮಗೆ ಯಾವ ರೀತಿ ಬದಲಾವಣೆ ಆಯ್ತು ಅಂದ್ರೆ ಹೇಳಲ್ಲ, ಅಂದ್ರೆ ಅದೆಲ್ಲ ಬಂದ ಪ್ರತಿಕ್ರಿಯೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು?
1: ಅದೇ ಈಗ ಹಾಕದಿಂದ ಕೆಲವರಿಗೆಲ್ಲ ಪರಿಚಯ ಆಯ್ತು, ಎಲ್ಲ ಗುರುತಿಸ್ತಾರೆ ಎಲ್ಲ, ಕೆಲವೆಲ್ಲ ಕೆಲವು ಪ್ರೋಗ್ರಾಮ್ ಎಲ್ಲ ಹೋಗಿನ ಪದ್ಯ ಎಲ್ಲ ನಡ್ತಲ್ಲ, ಮತ್ತೆ ಚಿತ್ರದೆಲ್ಲ ನೋಡಿದೆಲ್ಲ ಕೆಲವರೆಲ್ಲ ಹೇಳ್ತಾರೆ ಹಿಂಗೆ ಲೈಕ್ ಆಯ್ತು ಹಿಂಗೆ ಸಪೋರ್ಟ್ ಮಾಡಿ.
0: ಅದನ್ನ ನಿಮಗೆ ಏನಾದ್ರು ಅವಕಾಶ ಸಿಕ್ಕಿತ್ತ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿತ್ತ?
1: ಅದನ್ನ ಅವಕಾಶ ಸಿಕ್ಕಿತ್ತು ನಮಗೆ, ಈಗ ಫ್ರೆಂಡ್ಸ್ ಇದರಲ್ಲಿ ಕೆಲವರೆಲ್ಲ ಕರೀತಾರೆ, ಅದನ್ನ ನೋಡಿದ್ದು ಮೊಬೈಲ್ ಹಾಕದೆಲ್ಲ ನೋಡಿದ್ದು ಹಿಂಗೆ ಮಾಡಲ್ಲ ಕೆಲವು ಕೇಂತಾರೆ,
0: ಅದರಿಂದ ನಿಮಗೆ ಅವಕಾಶ ಸಿಕ್ಕಿತ್ತು. ನೀವು ಈಗ ಸ್ಪರ್ಧೆ ಹೇಳ್ತೀರಿ ಮತ್ತೆ ಚಿತ್ರಕಲೆ ಮಾಡ್ತೀರಿ ಸಾಬೂನಾಕೃತಿ ಇದೆಲ್ಲ ಮಾಡ್ತೀರಿ, ಬೇತೆ ಬೇತೆ ಸ್ಪರ್ಧೆಲೆಲ್ಲ ನೀವು ಭಾಗವಹಿಸ್ತೀರಿ, ಇದರಲ್ಲಿ ನೀವು ಭಾಗವಹಿಸಿದಂತೆ ಬೇತೆ ಬೇತೆ ಎಷ್ಟು ದಿಕ್ಕಲ್ಲಿ ನೀವು ಭಾಗವಹಿಸ್ತೀರಿ ಅಂದ್ರೆ? ಒಂದು
1: ನಾನು ಸಂಗೀತನೆಲ್ಲ ಇದು ಪುತ್ತೂರವರು ಕಿರಣ್ ಕುಮಾರ್ ಗಾನ ಅವರೊಟ್ಟಿ ಸಂಗೀತ ಕಲ್ತನಿದ್ದೆ, ಹಂಗೆ ಅವರು ಇದರಲ್ಲಿ ತುಂಬಾ
0: ಈಗ ಕಲ್ತ ನೋಡ್ಲಿ
1: ಈಗಿಲ್ಲ ಅದಲ್ಲಿ ಈಗ ಬೇತೆ ಬೇತೆ ಅದರಿಂದ ಮತ್ತೆ ಪ್ರೋಗ್ರಾಮ್ ಎಲ್ಲ ಕೆಲವು ಓದ್ದೆ ಅವರೊಟ್ಟಿ, ಮತ್ತೆ ಇದು ಮುಳಿಯ ಗಾನ ಇರುತ್ತದೆ ಅದು ಗ್ರ್ಯಾಂಡ್ ಫಿನಾಲೆ ಮಟ್ಟ ಹೋಗಿದ್ದೆ, ಅದರಲ್ಲಿ ತುಂಬಾ ಪ್ರೋಗ್ರಾಮ್ ಸಿಕ್ಕಿತ್ತು. ಮತ್ತೆ ಬೇತೆ ಹಿಂಗೆ ಇದು ಆರ್ಕೆಸ್ಟ್ರಾ ಮದುವೆ ಫಂಕ್ಷನ್ ಅಲ್ಲಿ ಹಂಗೆ ಕೆಲವು ಕಡೆ ಓದ್ದೆ.

0: ನೀವೀಗ ಬೇತೆ ಬೇರೆ ದಿಕ್ಕಲ್ಲಿ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ದೀರಿ, ಹೀಗೆ ಭಾಗವಹಿಸಿದಾಗಲೇ ನಿಮಗೆ ಯಾವ ರೀತಿ ಗೌರವ ಎಲ್ಲ ಸಿಕ್ಕಿತ್ತು ಹೇಳ್ತದಂದ್ರೆ?
1: ಗೌರವ ನಿಲ್ತಡೆ ಅವಾರ್ಡ್ ನಿಲ್ತಡೆ ಒಂದು ಮಂಗಳೂರದ ಆಕ್ಸಿಸ್ ಬ್ಯಾಂಕ್ ಒಂದು ಕಲಾರತ್ನ ಅವಾರ್ಡ್ ಒಂದು ಸಿಕ್ಕಿತ್ತು.
0: ಕಲಾರತ್ನ ಅವಾರ್ಡ್ ಸಿಕ್ಕಿತ್ತು.
1: ಹಿಂಗೆ ಇದರ ಗಾನಸೇರಿಯಾದಲ್ಲಿ ಒತ್ತಿ ಕೆಲವು ಪ್ರೈಸ್ ಎಲ್ಲ ಸಿಕ್ಕಿತ್ತು.
0: ನೀವು ಈಗ ಬೇತೆ ಬೇತೆ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ದೀರಿ, ನಿಮ್ಮೊಂದು ಮರೆಯಲಾಗದ ವೇದಿಕೆ ನಿಲ್ದಡೆ ಇದು ಹೇಳಲ್ಲ?
1: ಮರೆಯಲಾಗದ ವೇದಿಕೆ ನಿಲ್ದಡೆ ನಾವು ಮುಂಚೆ ಚೌತಿ ಟೈಮಲ್ಲಿ ಆರ್ಕೆಸ್ಟ್ರಾ ಮಾಡೋಣ ಇಲ್ಲಿ ಭಕ್ತಿ ಇತ್ತೆ ರಸಮಂಜರಿ ಅದು ಒಗ್ಗಲಿ ಮಾಡೋಣ ಅಲ್ಲಿ ವರ್ಷ ಎಲ್ಲ ಕರೀತಾರೆ ಕೊರೋನಾ ಟೈಮ್ ಮುಂದೆ. ಆಗ ನಮ್ಮ ಅಲ್ಲಿ ಒಂದು ಜನಗಳ ಬೆಂಬಲ ಎಲ್ಲ ತುಂಬಿದೆ ಅಲ್ಲಿ ಇದು ಭಕ್ತಿ ಇತ್ತೆ ಹೇಳುತ್ತೆ ಆಗಿರೋ ಮತ್ತೆಲ್ಲ ಅವರು ವರ್ಷ ಕರೀತಾರೆ ನಮ್ಮ ಅದೊಂದು
0: ಮರೆಯಲಾಗದಂತ.

0: ನೀವೊಂದು ಕುಂಬಾರ ಸಮುದಾಯದಿಂದ ಬಂದಿರಾಗಿಳ್ಳಿರಿ, ನೀವು ಮಡಕೆ ಮಾಡ್ತಾ ಕಲದ ಬಗ್ಗೆ ನಿಮಗೆ ಗೊತ್ತುಂಟು, ಈ ಮಡಕೆ ಮಾಡ್ತಾ ಕಲದ ಬಗ್ಗೆ ಹೇಳಲ್ಲ ಸ್ವಲ್ಪ?
1: ಮಡಕೆ ಮಾಡ್ತಾ ನಂಗೆ ಇಂಟ್ರೆಸ್ಟ್ ಉಂಟು, ಈಗ ಸ್ವಲ್ಪ ಕಲ್ತನಕ್ಕೆ ಇಂಟ್ರೆಸ್ಟ್ ಬಂದು.
0: ಅದೇ ಮಣ್ಣದ ಮೂರ್ತಿ ಎಲ್ಲ ನೀವು ಮಾಡಿದ್ದೀರಿ,
1: ಅದೀಗ ಅದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಉಂಟು. ಅದರ ಅದೀಗ ಎಲ್ಲ ನಮ್ಮ ಜವನರೆಲ್ಲ ಮಾಡಿ ನುಲ್ಲರು ಕುಂಬಾರ ಸಮುದಾಯದ, ಅದು ಕೆಲವರಿಗೆ ಅದರ ಬಗ್ಗೆ ಆಸಕ್ತಿ ತೋರಿಸ್ತಲ್ಲ, ಈಗ ಅದು ಕುಲಕಸುಬಾದಿಂದ ಕೆಲವು ಅದನ್ನ ಮುನ್ನಡೆಸು ನುಲ್ಲರು. ಅದೇ ಈಗ ಜವನರು ಎಲ್ಲ ಅದರ ಎಲ್ಲ ಆ ಕಲೆ ಮುಂದುವರೆಸಿ ನೋಕು, ಅದರ ನಾವು ಸಮಯ ಇದಾದ್ರೆ ಮತ್ತೆ ಅದು ಅಲ್ಲೇ ಕಲೆ ಇದತ್ತು.
0: ಈಗ ನೀವು ಬೇತೆ ಬೇತೆ ಭಾಷೆಯಲ್ಲಿ ಪದ್ಯ ಹೇಳಿದ್ರೆ ನಾವು ಊರ ಕೇಳಿದ ಕನ್ನಡ ಮತ್ತೆ ತುಳು ಇದೆಲ್ಲ ನೀವು ಪದ್ಯ ಹೇಳಿದ್ರೆ ನಾವು ಕೇಳಿದ ಹಂಗೇನೆ ನಮ್ಮೊಂದು ಕುಂಬಾರ ಭಾಷೆಯೆಲ್ಲ ಒಂದು ಪದ್ಯನ ಒಂದು ಹೇಳಲ್ಲ ಅಂದೀಗ?
1: ಹಾ ಹೇಳ್ತೀನಿ.

0: ಈಗ ನಿಮ್ಮೊಂದು ಈ ಕಲಿ ಒಂದು ಸೂಕ್ತ ವೇದಿಕೆ ಸಿಕ್ಕಿದಾಳೆ, ನೀವು ಮುಂದೆ ನಿಮ್ಮ ಗುರಿ ಅಂತ ಇರೋದೊಂದು ಹೇಳಲ್ಲ?
1: ಗುರಿ ಏನಂತ ಇದೆಲ್ಲ ಸ್ವಲ್ಪ ಇನ್ನೆಲ್ಲ ಕಲಿಯಕ್ಕೆ ಉಂಟು. ಅದೇ ಕಲ್ತದ ನಾವು ಹಿಂಗೆ ಬೇತಿಯಾರ ಅಡಿಗೆ ಅದರ ನಮ್ಮ ಹೇಳಿಕೊಡಕ್ಕೊಂದು ಆಸೆ ಉಂಟು. ಒಂದು ಒಳ್ಳೆ ಆರ್ಟಿಸ್ಟ್ ಹಾಕು ಮತ್ತೆ ಅದು ಸಿಂಗರ್.

0: ಕುಂಬಾರ ಸಮುದಾಯದ ಆಗಿರಲಿರಿ, ಈಗ ನಿಮ್ಮ ಕುಂಬಾರ ಸಮುದಾಯದಿಂದ ನಿಮಗೆ ಯಾವ ರೀತಿ ಅವಕಾಶ ಸಿಕ್ಕಿತ್ತು ಈ ಕಾರ್ಯಕ್ರಮದಲ್ಲಿ?
1: ಅದೇ ಅವಕಾಶ ಸಿಕ್ಕಿತ್ತು. ಯೂತ್ ಕ್ಲಬ್ ಕಡಬ ದೊಡ್ಡ ಕೊಪ್ಪದವರು ನಮ್ಮ ಕರೆದಲ್ಲಿ ಅವರು ಪ್ರೋಗ್ರಾಮ್ ಅಲ್ಲಿ ಪದ್ಯಲಕ್ಕೆ ಒಂದು ಅವಕಾಶ ಕೊಟ್ಟಿದ್ದು. ನಮ್ಮ ಬಂದರ್ಲಿ ವಾಲಿಬಾಲ್ ಮ್ಯಾಚ್ ಇದ್ದಿತ್ತು ಕುಂಬಾರ ಸಮುದಾಯದಲ್ಲಿ, ಅಲ್ಲಿ ಒಂದು ಸಾಂಗ್ ಎಲ್ಲಕ್ಕೆ ಒಂದು ಅವಕಾಶ ಸಿಕ್ತೇನೆ. ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
0: ನಿಮ್ಮ ಲೆಕ್ಕನೆ ಆರ್ಥಿಕವಾಗಿ ಕಷ್ಟರಿದ್ದುದು, ಮುಂದೆ ಬತ್ತಂತ ಇಂಥ ಪ್ರತಿಭೆಗಳಿ ನೀವೆಂತರ ಹೇಳಕ್ಕೆ ಬಯಸ್ತೀರಿ? ಒಂದು ಹೇಳೋದು,
1: ಪ್ರತಿಭೆ ನಮ್ಮ ಸಮುದಾಯದ ಪ್ರತಿಭೆಗಳು ತುಂಬ ಎಲ್ಲರೂ, ಕೆಲವು ಅವಕಾಶ ಸಿಕ್ಕಿತ್ತಲ್ಲ ಅವರಿಗೆ,
0: ಅದೇ
1: ಕೆಲವು ಅವಕಾಶ ಸಿಕ್ಕಿದ್ರಲ್ಲ ಅದರ ಸರಿಯಾಗಿ ಒಂದು ಉಪಯೋಗಿಸಲ್ಲ, ಹಂಗಿದ್ದರಿ ಅಂತರನ್ನೆಲ್ಲಡೆ ಅವಕಾಶ ಇರುತ್ತೆ, ನಾವು ಅದರ ಉಪಯೋಗಿಸಬೇಕು. ನಮ್ಮ ಇದ್ದ ಕಲೆನ ಅದರ ಅಲ್ಲಿ ಇದು ಮಾಡಬಹುದು, ಇದು ಅವಕಾಶ ಸಿಕ್ಕಿತ್ತು, ನಾವು ಅದರ
0: ಇಲ್ಲಿ ವೇದಿಕೆ ಸಿಕ್ಕಿತ್ತು, ನಾವು ಅದರ ತೋರಿಸಬೇಕು.

0: ಎಸ್ ಡಿ ಎಂ ಕಾಲೇಜು ರೇಡಿಯೋ ನಿನಾದಿಗೊಂದು ಈಗ ಕುಂಬಾರ ಭಾಷೆದ ಸೊಗಡದೊಂದು ಕಾರ್ಯಕ್ರಮ ಮಾಡುಂಡರು. ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಲು?
1: ಇದು ಲೈಕ್ ಒಂದು ಪ್ರೋಗ್ರಾಮ್ ಆಗುಂಟು, ಸಮುದಾಯದವರ ಗುರುತಿಸಿದೊಂದು ಅವರೊಂದು ಅವರ ಮನದಲ್ಲದ ಮಾತೊಂದು ಹೇಳಂತೊಂದು ಅವಕಾಶ ಸಿಕ್ಕಿತ್ತು. ಇದು ಎಲ್ಲೆಲ್ಲ ಸಿಕ್ಕುತ್ತಲ್ಲಂತ ಅವಕಾಶ. ಈ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ, ಇದು ಎಸ್ ಡಿ ಎಂ ಕಾಲೇಜ್ ರೇಡಿಯೋ ನಿನಾದವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿರೋರು. ಇದರಲ್ಲಿ ನಮ್ಮ ಭಾಷೆಯಲ್ಲಿ ಒಂದು ಮಾತಾಡ್ತೊಂದು ಅವಕಾಶ ಸಿಕ್ಕಿತ್ತು. ಎಲ್ಲಿಂತ ಅವಕಾಶ ಸಿಕ್ಕಿತ್ತು ಕಮ್ಮಿ ನಮ್ಮ ಸಮುದಾಯದ ಇದಿಲ್ಲಿ ಅಂತೊಂದು ದೊಡ್ಡ ಅವಕಾಶ ಇಲ್ಲ. ಇದೊಂದು ರೇಡಿಯೋ ನಿನಾದವರು ಅದೇ ನಾವೀಗ ಮನೇಲಿ ಮಾತಾಡ್ತಂತ ಒಂದು ಕುಂಬಾರ ಭಾಷೆನಲ್ಲಿ ಒಂದು ರೇಡಿಯೋಲಿ ಮಾತಾಡ್ತಂದು ಅವಕಾಶ ಅದಲ್ಲ. ರೇಡಿಯೋಲಿ ಮಾತಾಡಿದ ಅದು ಬೇರೆ ಜನ ಅದರ ನಮ್ಮ ಭಾಷೆನ ನಾವು ಮಾತಾಡ್ತೊಂದು ಭಾಷೆನ ಅವ್ರಲ್ಲಿ ಒಂದು ಕೇಂತೊಂದು ಅವಕಾಶ ಸಿಕ್ಕುತ್ತೆ. ಇಲ್ಲಿ ಮತ್ತೆ ಇದರಲ್ಲಿ ಬೇತೆ ಬೇತೆ ನಮ್ಮ ಸಮುದಾಯದ ಒಂದು ಬೇತೆ ಬೇತೆ ಪ್ರತಿಭೆಗಳ ಇಲ್ಲಿ ಬಂದದೊಂದು ಅವರ ಗುರುತಿಸಿನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ.
0: ಈಗ ನಮ್ಮ ಕೇಳುಗರಿ ನಿಮ್ಮ ಒಂದು ಸ್ವರಲ್ಲಿ ಇನ್ನೊಂದು ಪದ್ಯ ಹೇಳ್ತೀರಿ ಅನ್ನೊಂದು ಹೇಳಿ.

0: ನೀವು ಬೇತೆ ಬೇತೆ ರೀತಿಲಿ ಗೋಡೆ ಚಿತ್ರ ಡ್ರಾಯಿಂಗ್ ಇದೆಲ್ಲ ಮಾಡ್ತೀರಿ, ಒಂದು ಶಾಲೆಗಳಲ್ಲಿ ನೀವು ಮಕ್ಕಳಿಗೆ ಆಕರ್ಷಣೆ ಆಗಿ ಮಾಡ್ತಂತ ಚಿತ್ರ ಎಲ್ಲ ಮಾಡ್ತೀರಿ ಇಲ್ಲಿ ಅಡಿ?
1: ಹೌದು, ನಾವೀಗ ನಲಿಕಲಿದ ಎಲ್ಲ ಮಾಡಿದ್ರು ಶಾಲೆಯಲ್ಲಿ ಕೆಲವು, ಅದರಲ್ಲಿ ಒಂದು ಸಣ್ಣ ಮಕ್ಕಳು ಅಂತ ಯೂಸ್ ಆಗ್ತದೆ ಅಂತ ಕೆಲವು ಅಂಗನವಾಡಿಲಿ, ಮತ್ತೆ ದೊಡ್ಡ ಶಾಲೆ ಎಲ್ಲ ನಲಿಕಲಿದಂತ ಪ್ರಾಣಿ ಪಕ್ಷಿಗಳು ಚಿತ್ರ, ಮತ್ತೆ ಪೆನ್ಸಿಲ್ ಅಂತ ಆಕೃತಿಗಳು ಚಿತ್ರ, ಮತ್ತೆ ಕೆಲವು ಲೈನ್ಸ್ಗಳೆಲ್ಲ ಅವ್ರಿಗೆ ಬೇಕಾದ ಶಾಲೆಯಲ್ಲೆಲ್ಲ ಅದು ಅವ್ರಿಗೆ ಒಂದು ಅಟ್ರಾಕ್ಟ್ ಆಗ್ತಲಕ ಬರೆದದ್ದೆಲ್ಲ. ಕೆಲವು ಶಾಲೆ ಒಂದು ಅಲಂಕಾರ ವಿದ್ಯೆ ಬರುತ್ತೆ ಅಲ್ಲಿ ಬರೆದದ್ದು, ಮತ್ತೆ ಅತ್ತ ಉಪ್ಪಿನಂಗಡಿ ಸೈಡ್ ತುಂಬೆ ಸೈಡ್ ಶಾಲೆಯಲ್ಲಿ ಒಂದು ಬರೆಯುತ್ತೆ. ಅದಲ್ಲದೆ ಬೇತೆಂಗೆ ಪಂಚಾಯತ್ ಬೋರ್ಡ್ಗಳೆಲ್ಲ ಅದೆಲ್ಲ ಕೆಲವು ಬರೆದದ್ದು
0: ಕೊಟ್ಟು ನೀವು ಅದು ಜನರಿಗೆ ಆಕರ್ಷಣೆ ಆಗಿರ್ತಂತ ಚಿತ್ರಗಳನ್ನ ನೀವು ಮಾಡಿದಿರಿ. ಈಗ ನೀವು ಇನ್ನು ಚಿತ್ರ ಎಲ್ಲ ಮಾಡ್ತೀರಿ, ಇದಕ್ಕೆ ನಿಮ್ಮ ಈ ಕೆಲಸದ ಗುರುಗಳು ಅಥವಾ ಯಾರಡೊಬ್ಬರು ಶಿಕ್ಷಕರು ನಿಮ್ಗೆ ಇದಕ್ಕೆ ಸಪೋರ್ಟ್ ಎಲ್ಲ ಮಾಡಿದಾರೆ ಅಂತ
1: ಮಾಡಿದ್ರೆ? ನಾನು ಹೈಸ್ಕೂಲ್ ಈ ರೀತಿ ಒಂದು ಚಿತ್ರಕಲೆಯಿಂದ ಅದೇ ಫಸ್ಟ್ ಅಂಗನವಾಡಿನಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಂಗೆ ಕಾಳಿದಾಸ್ ಚಿತ್ರಕಲೆದು ಅಸ್ ಐಡಿಯಾಸ್ ಇದ್ದಲ್ಲ, ಕೆಲವು ಐಡಿಯಾಸ್ ಕೊಟ್ಟು ನಮ್ಮ ಒಂದನೇ ಕ್ಲಾಸ್ ಅಲ್ಲಿ ಎಲ್ಲ ನಮ್ಮ ವೀಣಾ ಟೀಚರ್ ಇದ್ದರು, ಅವರು ಕೆಲವು ಅವರು ಚಿತ್ರಕಲೆ ಹಿಂಗೆ ಚಿತ್ರ ಮಾಡಿ ತೋರಿಸಿದ್ದು ಹಿಂಗೆ ಹಿಂಗೆ ಮಾಡೋಕ್ಕೊಂದೆಲ್ಲ ಹೇಳಿಕೊಟ್ಟಿದ್ದರು. ಅದರಿಂದ ಅಲ್ಲಿ ನಮಗೆ ಒಂದು ಪ್ರತಿಭಾ ಕಾರಂಜಿಲೆಲ್ಲ ಬೇತೆ ಬೇತೆ ಇದಕ್ಕೆ ಓಕೆ, ನಮಗೆ ಒಂದು ದೊಡ್ಡ ಅವಕಾಶ ಅಲ್ಲಿ ಸಿಕ್ಕಿತ್ತು. ತುಂಬಾ ಸಪೋರ್ಟ್ ಮಾಡ್ತಿರೋರು ಅವ್ರು ನಮಗೆ ಚಿತ್ರಕಲೆ ಎಲ್ಲ, ಮತ್ತೆ ಪತ್ತೆ ಹೇಳ್ತಲ್ಲಂಗೆ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಕೆಲವು ಭಾವಗೀತೆ ಮತ್ತೆ ಗೀತೆ ಆಗಿರ್ಲಿ ಅಂದ್ರೆ ಹಿಂಗೆ ಹೇಳೋಕ್ಕೊಂದೆಲ್ಲ ಕೆಲವು ಐಡಿಯಾಸ್ ಎಲ್ಲ ಆಗಂದಲ್ಲೇ ಅವರು ನಮಗೆ ಹೇಳಿಕೊಟ್ಟು
0: ಬೆನ್ನು ತಟ್ಟಿದ್ದು ಪ್ರೋತ್ಸಾಹ ಮಾಡಿದ್ದಾರೆ,
1: ಬೆನ್ನು ತಟ್ಟಿ ನಮ್ಮ ಇವರೆಲ್ಲ ಪ್ರೋತ್ಸಾಹ ಕೊಟ್ಟು ನಿಂತಿದ್ದಾರೆ.
0: ನಿಮಗೆ ಪದ್ಯ ಎಲ್ಲ ಹೇಳ್ತದ ವೇದಿಕೆಲ್ಲ ಪದ್ಯ ಹೇಳ್ತದೆಲ್ಲ ಮಾಡ್ತೀರಿ, ಅದರೊಟ್ಟಿ ಎಲ್ಲ ಆಡಿ ನೀವು ಆಲ್ಬಮ್ ಸಾಂಗ್ ಏನಾಡಿ ಮಾಡ್ತೀರಾ? ಇದು ಆಡಿ
1: ಆಲ್ಬಮ್ ಸಾಂಗ್ ಮಾಡಿದೆ. ಫಸ್ಟ್ ಆಲ್ಬಮ್ ಸಾಂಗ್ ಅಲ್ಲದೆ ಒಂದು ಕೊರಗಜ್ಜನ ಸ್ವಾಮಿ ಭಕ್ತಿ ಗೀತೆ ಒಂದು
0: ಮಾಡಿದೆ,
1: ಅದು ಹಿಂಗೆ ಬರೆದ್ದೆ. ಕೊರಗಜ್ಜನ
0: ಸಾಹಿತ್ಯ ಎಲ್ಲ ನೀವೇ ಬರೆದ?
1: ಸಾಹಿತ್ಯ ಇಲ್ಲ, ಅದು ಬೆಳ್ತಂಗಡಿದವರು ಬರ್ಬೋದು. ಮತ್ತೆ ಈಗ ಭಕ್ತಿ ಗೀತೆದ ಆಲ್ಬಮ್ ಸಾಂಗ್ ಅಲ್ಲದೆ ಶರವರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಲ್ಲಿ ಪ್ರಮುಖ ಶಕ್ತಿ ಒಂದು ಭಕ್ತಿ ಗೀತೆ ಒಂದು ರೆಕಾರ್ಡಿಂಗ್ ಮಾಡಿದೆ, ಮತ್ತೆ ಅದನ್ನು ಮುಂಚೆ ಅಲ್ಲಿದ್ದ ಒಂದು ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಅದೆಲ್ಲ ತುಂಬಾ ಜನ ಇಷ್ಟ ಆಯ್ತು. ಅದು ಮತ್ತೆ ಕೆಲವು ಸಾಂಗ್ ಎಲ್ಲ ಅವಕಾಶ ಸಿಕ್ಕಿತ್ತು ನಮಗೆ,
0: ಬೇತೆ ಕೊಡಿ ಅವಕಾಶ ಸಿಕ್ಕಿತ್ತು.
1: ಕೆಲವು ಈಗ ಮುನ್ನೊಂದು ನಾಟಕ ಎಲ್ಲ ಒಂದು ಸಾಂಗ್ ಹೇಳೋಕ್ಕೊಂದೆಲ್ಲ ಅವಕಾಶ ಒಂದು ಬಂದಿತ್ತು.
0: ಎಲ್ಲಿಂದ
1: ಅದು? ನೆಲ್ಲಿ ಹೇಳಿದ್ದಾರೆ.
0: ನೀವು ಅದು ಆಲ್ಬಮ್ ಸಾಂಗ್ ಮಾಡ್ತೀರಿ ನೀವು, ಯದು ಆಲ್ಬಮ್ ಸಾಂಗ್ ನೀವು ಮಾಡ್ತಾರೆ ಹೇಳ್ತಾರ?
1: ಅದು ಆಲ್ಬಮ್ ಸಾಂಗ್ ಎಲ್ಲ ಶರವರದು, ಶರವರು ಶ್ರೀ ದುರ್ಗೆ ಅಂದ್ರೆ ಅದೊಂದು ಫಸ್ಟ್ ಆಲ್ಬಮ್ ಸಾಂಗ್ ಮಾಡಿದ್ದೆ. ಕೊರಗಜ್ಜನದು ಅದು ಸ್ವಾಮಿ ಕೊರಗಜ್ಜನ ಒಂದು ಆಲ್ಬಮ್ ಸಾಂಗ್, ಅದು ಕೆಲವು ಯೂಟ್ಯೂಬ್ ಎಲ್ಲ ಹಾಕಿದ್ದ. ಅದು ನನ್ನ ಚಾನಲ್, ಅದು ಲಾರಿ ಕ್ರಿಯೇಷನ್ ಕಡಬ ಅನ್ನೋ ಚಾನಲ್, ನನ್ನದೇ ಚಾನಲ್, ಅದೆಲ್ಲ ಹಾಕಿದ್ದೆ.

0: ಸುತ್ತಮುತ್ತ ಕಡಬದ ಶೇಖರ್ ಅವರು ಕಲಾ ಪ್ರಪಂಚದ ಅಣ್ಣವರನ್ನ ನಾವೆಲ್ಲ ಕೇಳ ಬ್ರಷ್ ಇಂದ ಗೋಡೆ ಜೀವ ತುಂಬುತ್ತು ಅವರು ಕಲೆ, ಅಲ್ಲದೆ ಮನಸ್ಸಿ ತಂಪು ಮಾಡ್ತಂತಂದು ಅವರು ಗಾಯನ. ನಿಜವಾಗಿ ನಮ್ಮ ಕೇಳುಗರು ಇದೊಂದು ಉಡುಗೊರೆಂದೇ ಹೇಳಲು. ನೀವಿಂದು ನಮ್ಮ ಸ್ಟುಡಿಯೋಲಿ ಬಂದು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಕ್ಕೆ, ನಿಮ್ಮ ಕಲಾ ಬದುಕುದ ನಾಯಕದ ಜರ್ನಿನ ನಮ್ಮೊಟ್ಟಿ ಹಂಚಿಂಡಕ್ಕೆ, SDM ಕಾಲೇಜದ ರೇಡಿಯೋ ನಿನಾದ 90.4 FM ದ ಪರವಾಗಿ, ಮತ್ತೆ ಎಲ್ಲಾ ಕೇಳುಗರ ಪರವಾಗಿ ನಿಮ್ಮ ಈ ಹೃದಯಪೂರ್ವಕ ಧನ್ಯವಾದ ಹೇಳಲಿ. ನೀವು ಮಾಡ್ತಾ ನಿಮ್ಮ ವೃತ್ತಿ ಜೊತೆ ನಿಮ್ಮ ಕಲಾ ಪ್ರಪಂಚ ಎಲ್ಲ ಹಿಂಗೇನೆ ಮುಂದುವರಿಯಲಿ, ನಿಮ್ಮ ಇನ್ನಷ್ಟು ಹೆಸರು ಮಾಡ್ತಂತ ಕೀರ್ತಿಸಿ ಕೇಳಿದ್ರು ನಾನು ಹಾರೈಸಿರ್ಲಿ.
1: ಧನ್ಯವಾದಗಳು.
0: ಪ್ರತಿಭೆ ಎಲ್ಲ ಇದ್ದಾಡೆಲ್ಲ, ಅದಕ್ಕೆ ಒಂದು ವೇದಿಕೆ ಸಿಕ್ಕಿದರೆ ಅದು ಇಡೀ ಜಗತ್ತಿ ಬೆಳಕಾತು ಎಂದು ಹೇಳ್ತಕ್ಕೆ ನಮ್ಮ ಇಂದಿನ ನೆಂಟರು ಶೇಖರ್ ಅವರೇ ಸಾಕ್ಷಿ. ಇಂಥದೇ ಇನ್ನೊಂದು ವಿಶಿಷ್ಟ ಪ್ರತಿಭೆನ ಕತೆ ದೊಟ್ಟಿ ನಾನು ಮತ್ತೆ ಬತ್ತೆ ಅಸ್ತಮಟ ಕೇಳಿ. ಇದು SDM ಕಾಲೇಜ್ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಸತ್ಯಮುಟ್ಟು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಗಾಯಕ ಶೇಖರ ಕುಮಾರ ಕಡಪ, ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಪ. ಹಿಂಗೇನೆ ಕೇಳಿರ್ನಿ, ಇದು STM ಕಾಲೇಜ್ ಇದು ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM, ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ರೇಡಿಯೋ ಜಾಕಿ ವಿಷಯದ ಪ್ರಾಯೋಗಿಕ ತರಗತಿ. ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ಬಾನುಲಿ ಪಾಠ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪ್ರಾಯೋಗಿಕ ತರಗತಿ ನಡೆಸಿಕೊಡುವವರು ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು.
1: ಹೇಳೋರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ವಿರಾಟ್ ಪದ್ಮನಾಭ. ನಾನು ಇವತ್ತು ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಕ್ಲಾಸ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಕ್ಲಾಸಲ್ಲಿ ಇವತ್ತು ದಿವ್ಯಾ ಇದ್ದಾರೆ, ಅಕ್ಷತಾ ನಾಯಕ್ ಅವರಿದ್ದಾರೆ, ಪ್ರತೀಕ್ಷಾ, ಅನುಪಮ್, ಅರ್ಚನಾ, ದಿಶಾ, ಅಕ್ಷಯ್, ತೋಮಿನ್, ವಸಿಷ್ಠಾ ಇದ್ದಾರೆ. ಈ ಕ್ಲಾಸಲ್ಲಿ ನಾವು ಏನ್ ಮಾತಾಡ್ತಾ ಇದ್ದೀವಿ ಅಂದ್ರೆ ವೃತ್ತಿಪರತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕ್ಲಾಸ್ ಯಾವ್ದಂದ್ರೆ ರೇಡಿಯೋ ಜಾಕಿ ಕ್ಲಾಸ್. ವೃತ್ತಿಪರತೆಯ ಬೇರೆ ಬೇರೆ ಆಯಾಮಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಕ್ಲಾಸ್ ಆ ವೃತ್ತಿಪರತೆಯನ್ನ ವ್ಯಾಖ್ಯಾನಿಸಿ, ಮರು ವ್ಯಾಖ್ಯಾನಿಸಿ, ಅದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು, ಎಸ್ಪೆಷಲಿ ವೆನ್ ವಿ ಆರ್ ಸಪೋಸ್ ಟು ರೆಪ್ರೆಸೆಂಟ್ ರೇಡಿಯೋ ಮೀಡಿಯಂ ಥ್ರೂ ಅವರ್ ವಾಯ್ಸ್ ಮಾಡ್ಯುಲೇಷನ್, ಥ್ರೂ ಅವರ್ ಥಾಟ್ ಪ್ರಾಸೆಸ್, ಥ್ರೂ ಅವರ್ ಲಿಂಗ್ವಿಸ್ಟಿಕ್ ಪ್ಯಾಟರ್ನ್ಸ್, ಹೌ ವಿ ಕ್ಯಾನ್ ಎನ್ರಿಚ್ ಅವರ್ ಪ್ರೊಫೆಷನಲಿಸಮ್ ಅನ್ನುವ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಈ ಕ್ಲಾಸ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಒಂದು ವೃತ್ತಿಪರತೆ ಅಂದ್ರೆ ಏನು, ವೃತ್ತಿಪರತೆಯ ಬಗ್ಗೆ ಯೋಚನೆ ಮಾಡುವ ಕಾಲಕ್ಕೆಲ್ಲ ನಮಗನ್ಸೋದೇನಂತಂದ್ರೆ ಒಂದು ನಿರ್ದಿಷ್ಟ ವೃತ್ತಿ ಅಂತ ಇರುತ್ತೆ. ಆ ವೃತ್ತಿಗೆ ಅದರದೇ ಆದ ಒಂದು ನಿಯಮಾವಳಿಗಳಿರ್ತವೆ. ಮುಂಚೆನೆ ಆ ನಿಯಮಾವಳಿಗಳನ್ನು ಗೊತ್ತು ಮಾಡಿಕೊಂಡು ಆ ವೃತ್ತಿ ಏನ್ ನಿರೀಕ್ಷೆ ಮಾಡ್ತದೆ ಆ ಕ್ವಾಲಿಟೀಸ್ ಅನ್ನ ನಾನು ಗಳಿಸಿಕೊಳ್ತೀನಿ. ಹಾಗೆ ಗಳಿಸಿಕೊಳ್ತಾ ಆ ವೃತ್ತಿಯನ್ನ ಸೇರ್ತೀನಿ. ಆ ವೃತ್ತಿ ಸೇರಿದ ನಂತರ ನಾನು ನನ್ನದೇ ಆದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಇವಾಗ ಕ್ವಶನ್ ಏನಂದ್ರೆ ಆ ವೃತ್ತಿಯನ್ನು ನಾನು ಯಾಂತ್ರಿಕವಾಗಿ ನಿರ್ವಹಿಸ್ತೇನೆ ಅಥವಾ ತುಂಬಾ ಇನ್ವಾಲ್ವ್ಡ್ ಐಡೆಂಟಿಟಿ ಜೊತೆಗೆ ನಿರ್ವಹಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನೀವು ವೃತ್ತಿಪರತೆಯನ್ನ ಯಾಂತ್ರಿಕವಾಗಿ ನಿರ್ವಹಿಸ್ತಾ ಇದ್ದೀರಾ ಅಥವಾ ಅದರಾಚೆಗೆ ಯಾಂತ್ರಿಕವಲ್ಲದ ರೀತಿಯಲ್ಲಿ ತುಂಬಾ ಬೌದ್ಧಿಕವಾಗಿ, ತುಂಬಾ ಕ್ರಿಯಾಶೀಲವಾಗಿ, ಸೃಜನಶೀಲವಾಗಿ, ತುಂಬಾ ಕ್ರಿಯೇಟಿವ್ ಆಗಿ ನೀವೇ ಆಯ್ದುಕೊಂಡ ವೃತ್ತಿಯನ್ನ ತುಂಬಾ ಭಿನ್ನವಾಗಿ ನಿರ್ವಹಿಸ್ತಾ ಇದ್ದೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಂತದಲ್ಲಿ ನಾನು ಬಹಳ ಸಲ ಗಮನಿಸೋದೇ ಅಂತಂದ್ರೆ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಆಕ್ಚುಲಿ ನಮ್ಮ ಎಸ್ಡಿಎಂ ಸಂಸ್ಥೆಯ ಒಂದು ದೊಡ್ಡ ನಂಬಿಕೆ ಏನಂತಂದ್ರೆ ಕ್ಲಾಸ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಕ್ಲಾಸ್ ಈಸ್ ವೆರಿ ಬ್ಯೂಟಿಫುಲ್, ಕ್ಲಾಸ್ ಅಲ್ಲಿರುವಂತ ವಿದ್ಯಾರ್ಥಿಗಳು ಕೂಡ ತುಂಬಾ ಮಹತ್ವದ ವ್ಯಕ್ತಿತ್ವಗಳು ಅಂತ ಕನ್ಸಿಡರ್ ಮಾಡುವಂತ ಎಸ್ಡಿಎಂ ಕಲ್ಚರ್ ನಮ್ದು. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ನಮ್ಮ ಕ್ಲಾಸ್ ರೂಮ್ಗಳು ಏಕಮುಖಿ ಆಗಿರೋದಿಲ್ಲ ಅಂತ, ಡಿಸ್ಕಷನ್ ಓರಿಯೆಂಟೆಡ್ ಆಗಿರ್ತವೆ. ಆ ದೃಷ್ಟಿಯಿಂದ ಈ ಕ್ಲಾಸ್ ನನಗೆ ಮುಖ್ಯ ಅಂತ ಅನ್ಸುತ್ತೆ. ವೃತ್ತಿಪರತೆಯ ಬಗ್ಗೆ ನಾವು ಮಾತನಾಡುವ ಕಾಲಕ್ಕೆ ನಿಮಗೇನ್ ಅನ್ಸುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ಸ್ಬೋದಲ್ವಾ? ಅನುಪಮ್, ನಿಮಗೇನ್ ಅನ್ಸುತ್ತೆ ಹೇಳಿ, ವೃತ್ತಿಪರತೆ ಅಂದ್ರೆ ಏನು, ನೀವು ಹೇಗೆ ಗ್ರಹಿಸ್ತೀರಿ? ಯಾಕೆ ನಾನು ಯಾವುದೇ ಒಂದು ವೃತ್ತಿಯನ್ನ ಎನ್ರಿಚ್ ಮಾಡುವ ಸಾಧ್ಯತೆಗಳು ಯಾವಾಗ ಬರ್ತವೆ ಅಂದ್ರೆ ನಾನು ಪ್ರೈಮರಿ ನಾಲೆಡ್ಜ್ ಇದ್ದಾಗ ಮಾತ್ರ ಬರುತ್ತೆ. ಈಗ ನಾನು ಹಿಂದೆ ಉದಾಹರಣೆಗಳನ್ನು ಹೇಳಿದ್ದೆ, ಒಬ್ಬ ಡಾಕ್ಟರ್ ಗೆ ಅವರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ಒಬ್ಬ ಟೆಕ್ನಿಷಿಯನ್ ಗೆ ಅವರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ಅಥವಾ ಶಿಕ್ಷಕನಿಗೆ ಅವರದೇ ಆದ ಒಂದು ವೃತ್ತಿಪರತೆ ಇರ್ತದೆ, ವಿಜ್ಞಾನಿಗೆ ಅವರದೇ ಆದ ಒಂದು ವೃತ್ತಿಪರತೆಯ ಶಕ್ತಿ ಇರ್ತದೆ. ಸೊ ನೀವು ಹೇಗೆ ವೃತ್ತಿಪರತೆಯನ್ನ ನೋಡಬಹುದು?
2: ಸರ್, ವೃತ್ತಿಪರತೆ ಅಂದ್ರೆ ನನ್ನ ಪ್ರಕಾರ ಯಾವುದೊಂದು ವ್ಯಕ್ತಿ ಆ ಕೆಲಸದಲ್ಲಿ ಅವನಿಗೆ ನನ್ನದೇ ಕೆಲಸ ಅಂತ ಅವನಿಗೊಂದು ಅದರ ಬಗ್ಗೆ ಹೆಮ್ಮೆ ಇರಬೇಕು. ಆಮೇಲೆ ಅವನು ಮಾಡಬೇಕಿದ್ರೆ ಆ ಕೆಲಸ ಅವನಿಗೆ ಅದರ ಮಹತ್ವ ಗೊತ್ತಿರಬೇಕು. ಅವನ ಕೆಲಸದಿಂದ ಬೇರೆಯವರಿಗೆ ಎಷ್ಟು ಜನರಿಗೆ ಅದು ಎಫೆಕ್ಟ್ ಆಗ್ತದೆ ಅಥವಾ ಅವನ ಕೆಲಸದ ಮೂಲಕ ಎಷ್ಟು ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅವನಿಗೆ ಅದರ ಬಗ್ಗೆ ಒಂದು ಎಲ್ಲ ಹಿಡಿತಿರ್ಬೇಕು. ಮತ್ತೆ ತನ್ನ ಕೆಲಸವನ್ನು ತಾನು ಶ್ರದ್ಧೆಯಿಂದ ಮಾಡೋದೇ ಒಂದು ಪ್ರೊಫೆಷನಲಿಸಮ್ ಅಂತ.
1: ನೋಡಿ, ಅನುಪಮ್ ಏನ್ ಹೇಳಿದ್ರಂದ್ರೆ, ಯಾರು ಶ್ರದ್ಧೆಯೊಂದಿಗೆ ವೃತ್ತಿಯ ಜೊತೆಗೆ ಗುರುತಿಸ್ಕೊಳ್ತಾರೋ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅನ್ನುವಂತ ಆಲೋಚನೆಯನ್ನ ಅನುಪಮ್ ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ, ಯಾವುದೋ ಒಂದು ಕೆಲಸದಲ್ಲಿ ನಾನು ಇರ್ತೀನಿ, ಆ ಕೆಲಸನ ನಿರ್ವಹಣೆ ಮಾಡ್ತಾ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ನನಗೆ ಅರಿವಿಲ್ಲದ ಹಾಗೆ ಅದ್ರ ಮೇಲೆ ಹಿಡಿತ ಬರ್ತದೆ. ಹಿಡಿತ ಬಂದ ಮೇಲೆ ನಾನು ಒಂದು ಹೆಜ್ಜೆ ಮತ್ತೆ ಮತ್ತೆ ಮುಂದೆ ಹೋಗುವಂತ ಒಂದು ತುಡಿತ ಬರ್ತದೆ. ಆ ಇನ್ನರ್ ಅರ್ಜಿನ ಮುಖಾಂತರ ನಾನು ಒಂದು ಪ್ರೊಫೆಷನ್ ಅನ್ನ ಎನ್ರಿಚ್ ಮಾಡ್ತಾ ಹೋಗ್ತೀನಿ, ಅವಾಗ ನಿಮಗೆ ಕಾಂಟ್ರಿಬ್ಯೂಟರಿ ಮಾಡೆಲ್ಗಳು ಸಿಗ್ತವೆ ಅಂತ. ಒಬ್ಬ ಡಾಕ್ಟರು ವೃತ್ತಿಪರವಾಗಿ ತುಂಬಾ ಎನ್ರಿಚ್ಡ್ ಅಂತ ಯಾವಾಗ ಅನ್ಸದಂತಂದ್ರೆ, ನಿಮ್ಮ ಜೊತೆಗೆ ಒಂದ್ ಎರಡು ಮಾತಾಡಿದ ತಕ್ಷಣ ನಿಮಗೆ ಏನಾಗಿದೆ ಅಂತ ಅಥೆಂಟಿಕ್ ಆಗಿ ಹೇಳ್ತಾರಲ್ಲ, ವಿಥೌಟ್ ಸ್ಕ್ಯಾನಿಂಗ್ ಮೆಕ್ಯಾನಿಸಮ್, ಅದನ್ನ ಪ್ರಿಫರ್ ಮಾಡದೇನೆ ಹೇಳುವ ಶಕ್ತಿ ಕೆಲವರಿಗೆ ಇರುತ್ತೆ. ಏನಾಗಿದೆ, ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಯುವರ್ ಹೆಲ್ತ್ ಅಂತ ಅಥೆಂಟಿಕ್ ಆಗಿ ಒಬ್ಬ ವೈದ್ಯ ಹೇಳ್ತಾನೆ ಅಂತಂದ್ರೆ, ದಟ್ ಫಿಸಿಷಿಯನ್ ಈಸ್ ಪ್ರೊಫೆಷನಲ್ಲಿ ಎನ್ರಿಚ್ಡ್ ಅಂತ ಅರ್ಥ. ಹಂಗಾಗಿ ನನಗೆ ಅನುಪಮ್ ಹೇಳಿದ ಮಾತು ಇದೆಯಲ್ಲ, ಅಂದರೆ ನೀವು ಯಾವಾಗ ಶ್ರದ್ಧೆಯ ಜೊತೆಗೆ ಗುರುತಿಸ್ಕೊಳ್ತೀರಿ ವಿತ್ ಯುವರ್ ಪ್ರೈಮರಿ ನಾಲೆಡ್ಜ್ ಅಂಡ್ ಎಕ್ಸ್ಟೆಂಡೆಡ್ ನಾಲೆಡ್ಜ್, ಅದರ ಮೇಲೆ ನಿಮ್ಮದೇ ಆದ ಒಂದು ಕೌಶಲ್ಯ ರೂಪುಗೊಳ್ಳುತ್ತದೆ. ನಾಲೆಡ್ಜ್ ಮತ್ತು ಸ್ಕಿಲ್ಲನ್ನು ಸೇರಿಸಿ ನೀವು ಆ ವೃತ್ತಿಯನ್ನು ನಿರ್ವಹಣೆ ಮಾಡಿದಾಗ ಆ ಶ್ರದ್ಧೆ ಅಂದರೆ ನಾನು ನಿಮಗೆ ಶ್ರದ್ಧೆ ಅಂತ ನಿಮ್ಮ ಪದವನ್ನು ನಾನು ಈಗೇನೆ ಗ್ರಹಿಸೋದಕ್ಕೆ ಇಷ್ಟಪಡ್ತೀನಿ, ಅಂದರೆ ನಾಲೆಡ್ಜ್ ಮತ್ತು ಕೌಶಲ್ಯ ಇವೆರಡನ್ನು ಮೌಲ್ಡ್ ಮಾಡಿಕೊಂಡು ಅಥವಾ ಬ್ಲೆಂಡ್ ಮಾಡಿಕೊಂಡು ನೀವು ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ, ಆವಾಗ ಆ ವೃತ್ತಿಯನ್ನು ಎನ್ರಿಚ್ ಮಾಡ್ತಾ ಹೋಗ್ತೀರಿ ಅಂತ ಅನುಪಮ್ ಹೇಳಿದರು. ಅಕ್ಷತ ನಿಮಗೇನು ಅನಿಸುತ್ತೆ, ಅನುಪಮ್ ಹೇಳಿದ ಮಾತನ್ನೇ ಮುಂದುವರಿಸೋದಾದರೆ ನಿಮಗೇನು ಅನಿಸುತ್ತೆ ವೃತ್ತಿಪರತೆಯನ್ನು ಅವರು ಶ್ರದ್ಧೆ ಮತ್ತು ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಅವ್ರು ಮಾತಾಡಿದರು, ಪ್ರೊಫೆಷನಲಿಸಂ ಅನ್ನೋದನ್ನು ನೀವು ಹೇಗೆ ನೋಡ್ತೀರಿ?
3: ನಮಸ್ಕಾರ ಎಲ್ರಿಗೂ. ಅನುಪಮ್ ಹೇಳಿದ ಪ್ರಕಾರ ಶ್ರದ್ಧೆ ಮತ್ತೆ ಒಂದು ಕೆಲಸದ ಮೇಲೆ ಅವರ ಪ್ರೊಫೆಷನಲಿಸಂ, ಒಂದು ಕೆಲಸದ ಮೇಲೆ ಶ್ರದ್ಧೆ ಮಾತ್ರ ಅಲ್ಲ ಅವರು ಮತ್ತೊಬ್ಬರನ್ನು ನೋಡಿಕೊಳ್ಳುವ ರೀತಿ ಅಂತ ಹೇಳಿದ್ರೆ, ಯಾರು ಬಂದರೂ ಕೂಡ ಅವರನ್ನು ಗೌರವದಿಂದ ಮಾತನಾಡಿಸುವ ರೀತಿ ಇರಬಹುದು, ಮತ್ತೆ ಸಮಯ ಪ್ರಜ್ಞೆ ಇರಬಹುದು, ಅವರು ಅವರಿಗೆ ಕೊಟ್ಟ ಕೆಲಸವನ್ನು ಆ ಸಮಯಕ್ಕೆ ತಕ್ಕಂತೆ ನಿರ್ವಹಿಸಿ ಮುಂದುವರಿಸುವುದು, ಮತ್ತೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುವುದು, ಇದು ಪ್ರೊಫೆಷನಲಿಸಂ ಕೂಡ ಇನ್ಕ್ಲೂಡ್ ಆಗ್ತದೆ. ಮತ್ತೆ ಒಂದು ಕೆಲಸದ ಬಗ್ಗೆ ಎಕ್ಸ್ಪರ್ಟ್ ಆಗಿ ಅಂತ ಹೇಳಿದ್ರೆ, ಆದರೆ ಆ ವಿಷಯ ಬಿಟ್ಟು ಹೊರಗಿನ ಬೇರೆ ವಿಷಯಗಳನ್ನು ಕೂಡ ತಿಳಿದುಕೊಂಡು ಆ ವಿಷಯದ ಮೇಲೆ ತನ್ನ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ ಅವರ ವೃತ್ತಿಪರತೆ ಇನ್ನೂ ಅಭಿವೃದ್ಧಿ ಪಡ್ಕೊಳ್ಬಹುದು ಅಂತ ಹೇಳಿ ನಾನು ಹೇಳ್ತೇನೆ.
1: ಓಕೆ, ಅಕ್ಷತಾ ಅವರು ಹೇಳಿದ ಮಾತುಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ಸಿದೆ. ಏನಂತಂದ್ರೆ, ನೀವು ಪ್ರೊಫೆಷನಲ್ಲಿ ಎನ್ರಿಚ್ಡ್ ಆಗಬಹುದು, ಅದು ಮತ್ತಷ್ಟು ಬ್ಯೂಟಿಫೈ ಆಗೋದು ಯಾವಾಗ ಅಂತಂದ್ರೆ, ನೀವು ಸಮಯ ಪ್ರಜ್ಞೆ ಜೊತೆಗಿದ್ದಾಗ ಅಂತ. ನೀವು ಅಂದ್ರೆ ಆನ್ ಟೈಮ್ ಪ್ರಿಫರೆನ್ಸ್ ನ ಜೊತೆಗೆ ನೀವು ಒಂದು ಕ್ವಾಲಿಟೇಟಿವ್ ವರ್ಕ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಿ ಅಂತಂದ್ರೆ, ಅದಕ್ಕೆ ಎಲ್ಲ ಕಾಲಗಳಲ್ಲೂ ಕೂಡ ಮಹತ್ವ ಇರ್ತದೆ, ಎಲ್ಲ ಕಾಲಗಳಲ್ಲೂ ಕೂಡ ಒಂದು ಪ್ರಾಶಸ್ತ್ಯ ಬರ್ತದೆ. ಆ ಕಾರಣಕ್ಕಾಗಿನೇ ನಿಮ್ಗೆ ಆದ್ಯತೆ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ಯಾಕೆ ಆದ್ಯತೆ ಸಿಗುತ್ತೆ ಸಮಾಜದಲ್ಲಿ, ಇಂಥವರಿಗೆ ನೀವು ಈ ಕೆಲಸ ವಹಿಸಿದ್ರೆ ಇಂಥ ನಾನ್ ನಿರೀಕ್ಷೆ ಮಾಡಿದ ಕೆಲಸ ಸಾಧ್ಯ ಆಗತ್ತೆ, ನಾನ್ ನಿರೀಕ್ಷೆ ಮಾಡಿದ ಒಂದು ಕೊಡುಗೆ ಸಾಧ್ಯ ಆಗತ್ತೆ ಅಂತ ಕೆಲವರಿಗೆ ನಿರೀಕ್ಷೆ ಇರುತ್ತಲ್ಲ, ಆ ತರದ ಒಂದು ಎಕ್ಸ್ಪೆಕ್ಟೇಷನ್ ಈಡೇರುತ್ತದೆ ಅನ್ನೋದು ಭರವಸೆ ಇರುತ್ತಲ್ಲ, ಅದು ಯಾವಾಗ ಅಂತಂದ್ರೆ ಟೈಮ್ಲಿನೆಸ್ ನ ಪ್ರಜ್ಞೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲಾ ಪ್ರೊಫೆಷನಲ್ ಐಡೆಂಟಿಟಿ, ಆಲ್ ಪ್ರೊಫೆಷನಲ್ ಐಡೆಂಟಿಟೀಸ್ ಆರ್ ಅಲೈನ್ಡ್ ವಿತ್ ದಿಸ್ ಕೈಂಡ್ ಟೈಮ್ಲಿನೆಸ್ ಕಾನ್ಶಿಯಸ್ನೆಸ್. ಅದು ವಿದ್ಯಾರ್ಥಿಯಾಗಿದ್ದಾಗ್ಲಿಂದಾನೆ ನಮ್ಗೆ ಆ ಕಾನ್ಶಿಯಸ್ನೆಸ್ ಜಾಗೃತ ಆಗ್ತಾ ಹೋಗುತ್ತೆ, ಎನರ್ಜೈಸ್ ಆಗ್ತಾ ಹೋಗುತ್ತೆ. ನಾವು ಬಹಳ ಸಲ ಆ ಸಮಯ ಪ್ರಜ್ಞೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ, ನಾಳೆ ವೃತ್ತಿಗೆ ಪ್ರವೇಶ ಮಾಡಿದಾಗಲೂ ಕೂಡ ಅದೇ ಬಗೆಯ ಮಿತಿಗಳ ಜೊತೆಗೇನೆ ಅವರು ಗುರುತಿಸ್ಕೊಡ್ತಾರೆ. ಅಂದ್ರೆ ಅದು ಆದತ್ತು ಅಂತ ಕರಿತೀವಿ, ಅದು ಅಭ್ಯಾಸ ಆಗಿ

0: ಬಂದಿದ್ದೆ, ನೀ ನಾಲೆಜ್ ಉಂಟು, ಟೈಮ್ ಮ್ಯಾನೇಜ್ಮೆಂಟ್ ಉಂಟು, ಕ್ಲಾಸಿಗೆ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ ಗೊತ್ತು, ಪೇಷನ್ಸ್ ಉಂಟು, ಶ್ರದ್ಧೆ ಉಂಟು, ಬಟ್ ನಂಗೆ ಆ ವರ್ಕ್ ಅಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಷನ್ ಮಾಡೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ಯಾವುದು ಸಕ್ಸಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸಿಕ್ಯೂಷನ್ ಮಾಡಿದೆ ಬಟ್ ನಾನು ಎದುರೋಗಿ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರೊಫೆಷನಲಿಸಂ ಅಲ್ಲಿ ಡಿಫೈನ್ ಆಗಲ್ಲ. ಸೊ ನಾನು ಈ ಪಾಯಿಂಟ್ ಅನ್ನು ಹೈಲೈಟ್ ಮಾಡ್ತೀನಿ. ಬಟ್ ವಾಟ್ ದೇ ಸೆಡ್, ಆಕ್ಚುಲಿ ಐ ವಾಸ್ ಅಗ್ರೀಡ್ ಫಾರ್ ದಟ್, ಬಟ್ ನನ್ನ ಮುಖಾಂತರ ಅದೆಲ್ಲ ಇದು ನನಗೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಟ್ ನಾವೆಲ್ಲೋ ಫೇಲ್ಯೂರ್ ಆಗ್ತೀವಿ ಅಂತ ನನ್ನ ಒಪಿನಿಯನ್.
1: ಅಕ್ಷಯ್ ಪೋರ್ಟ್ರೇ ಮಾಡಿದ್ದೇನಂದ್ರೆ ಎಟ್ ದ ಮೂಮೆಂಟ್ ಆಫ್ ಎಕ್ಸಿಕ್ಯೂಷನ್ ಇಟ್ ಮ್ಯಾಟರ್ಸ್ ಎಲಾಟ್ ಅಂತ. ನಾನು ಏನೋ ತಿಳಿದುಕೊಂಡಿರಬಹುದು, ವಿಚಾರಗಳನ್ನು ತಿಳ್ಕೊಂಡಿರಬಹುದು, ಅಥವಾ ಇನ್ಡೆಪ್ತ್ ನಾಲೆಡ್ಜ್ ಇರಬಹುದು, ಆ ಕ್ಷಣಕ್ಕೆ ಅದನ್ನು ಅನ್ವಯ ಮಾಡಿ ನನ್ನ ಎದುರಿಗಿರುವವರಿಗೆ ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಆ ವೃತ್ತಿ ಅಥೆಂಟಿಕೇಟೇ ಆಗಲ್ಲ ಅಂತ. ನೀವು ಅಂದ್ರೆ ಸಂವಹನನೇ ಇಂಪಾರ್ಟೆಂಟ್ ಅಂತ ಅಕ್ಷಯ್ ಹೇಳಿದ ಮಾತುಗಳಲ್ಲಿ ನಾನು ಗಮನಿಸಿದ್ದೇನಂತಂದ್ರೆ ಕಮ್ಯುನಿಕೇಶನ್ ಪ್ಯಾಟರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಯುವರ್ ಇನ್ಡೆಪ್ತ್ ನಾಲೆಡ್ಜ್, ಕಮಿಟೆಡ್ ಇನ್ವಾಲ್ವ್ಮೆಂಟ್ ಅಂಡ್ ಟೈಮ್ಲಿನೆಸ್ ಕಾನ್ಷಿಯಸ್ನೆಸ್. ಅವುಗಳ ಜೊತೆಗೆ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂದ್ರೆ, ನಾನು ಅಕ್ಷಯ್ ಅವರ ಮಾತುಗಳನ್ನು ಹೇಗೆ ಯೋಚನೆ ಮಾಡ್ತೀನಿ ಅಂದ್ರೆ, ಹೇಗೆ ಗ್ರಹಿಸ್ತೀನಿ ಅಂದ್ರೆ, ನೀವು ನಿಮ್ಮದೇ ಆದ ಒಂದು ಕಮ್ಯುನಿಕೇಶನ್ ಪ್ಯಾಟರ್ನ್ ಅನ್ನು ಫ್ರೇಮ್ ಮಾಡಬೇಕು. ಈಗ ನೀವು ಯಾವ್ದೊಂದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ, ಅಥವಾ ನೀವು ಮೆಡಿಕಲ್ ವರ್ಲ್ಡ್ ಅಲ್ಲಿ ಇದ್ದೀರಿ ಅನ್ಕೊಳ್ಳಿ, ಅಥವಾ ನೀವು ಇಂಜಿನಿಯರಿಂಗ್ ವರ್ಲ್ಡ್ ಅಲ್ಲಿ ಇದ್ದೀರಿ, ಟೆಕ್ನಿಕಲ್ ವರ್ಲ್ಡ್ ಅಲ್ಲಿ ಇದ್ದೀರಿ ಅನ್ಕೊಳ್ಳಿ, ಸೈಂಟಿಸ್ಟ್ ವರ್ಲ್ಡ್ ಅಲ್ಲಿ ಇದ್ದೀರಿ, ಟೀಚಿಂಗ್ ಪ್ರೊಫೆಷನ್ ಅನ್ನು ನೀವು ರೆಫರ್ ಮಾಡಿದ್ರೆ, ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದಾಗ ನೀವು ಆಯಾ ಕ್ಷೇತ್ರಗಳಲ್ಲಿ ಇರುವಂತಹ ಟಾರ್ಗೆಟ್ ಪೀಪಲ್ ಅಂತ ಇರ್ತಾರಲ್ಲ. ಈಗ ನೀವು ಟೀಚಿಂಗ್ ಅಂದ್ರೆ ಸ್ಟೂಡೆಂಟ್ಸ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಕ್ಷಣ ನೀವು ತಿಳಿದುಕೊಂಡಿದ್ದನ್ನ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಹೇಳಿದಾಗ ಅವರಿಗೆ ನೀವು ಕನೆಕ್ಟ್ ಆಗ್ತದೆ. ಅಲ್ಲಿ ನನಗೆ ಅಂದ್ರೆ ಅಕ್ಷಯ್ ಹೇಳಿದ ಮಾತುಗಳಲ್ಲಿ ನಿಮ್ಮ ಗೆಲುವು ಅಲ್ಲಿ ಇದೆ ಅಂತ ಅವರು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಹಳ ಅನುಪಮ್ ಅಕ್ಷತ ಮತ್ತೆ ಅಕ್ಷಯ್ ಹೇಳಿದ ಮಾತುಗಳು ಅಂದ್ರೆ ಹೊಸ ಕಾಲದ ಪೀಳಿಗೆ ವೃತ್ತಿಪರತೆಯನ್ನು ಹಿಂಗ್ ನೋಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಅನುಪಮ್ ಅಕ್ಷತ ಅಕ್ಷಯ್ ಅವರ ಮಾತುಗಳನ್ನು ಕೇಳಿದ ನಂತರ ಉಳಿದವರು ಏನು ಯೋಚನೆ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಟೋಮಿನ್ ಅಬ್ರಹಾಂ ಅವರ ನಿಮಗೇನು ಅನ್ಸುತ್ತೆ, ಈಗ ಕ್ಲಾಸ್ನಲ್ಲಿ ಇವರೆಲ್ಲರೂ ಮಾತಾಡಿದ ನಂತರ ಅವ್ರ ಮಾತುಗಳನ್ನು ಕೇಳಿದ್ರಲ್ಲ, ನಿಮ್ಮ ವೃತ್ತಿಪರತೆಯನ್ನು ನೀವು ಹೆಂಗೆ ನೋಡ್ಬೋದು ಅಂತ ಅನ್ಸುತ್ತೆ, ಅವರ ಮಾತುಗಳನ್ನು ವಿಸ್ತರಿಸಿ ಹೇಳೋದಾದ್ರೆ.
2: ಸೊ ನನ್ನ ಪ್ರಕಾರ ಪ್ರೊಫೆಷನಲಿಸಂ ಅಂದ್ರೆ ನಾವು ಯಾವುದೇ ಕೆಲಸ, ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಲಿ ಅದನ್ನು ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಪ್ರೊಫೆಷನಲಿಸಂಗೆ ಒಂದು ಮೀನಿಂಗ್ ಬರ್ತದೆ, ಅದರಲ್ಲಿ ಸಿನ್ಸಿಯಾರಿಟಿ, ಎಥಿಕ್ಸ್, ನಮಗೆ ಶ್ರದ್ಧೆ ಎಲ್ಲ ಜಾಸ್ತಿ ಆಗ್ತದೆ. ಈಗ ನಾವು ಅದನ್ನು ಫೋಕಸ್ ಮಾಡಿ ಈಗ ಪ್ರೊಫೆಷನಲಿಸಂ ಇಲ್ಲದಿದ್ರೆ ಅದು ಎಂತ ಸಹ ಇಲ್ಲ, ಈಗ ಎಂತ ಮೀನಿಂಗ್ ಸಹ ಸಿಗುದಿಲ್ಲ ನಮಗೆ.
1: ಬಹಳ ನೋಡಿ, ಅಬ್ರಹಾಂ ಅವರು ತುಂಬಾ ರಿದಮಿಕ್ ಆಗಿರುವಂತ ಪದಗಳನ್ನು ಬಳಸಿರು, ತುಂಬಾ ಇಂಟ್ರೆಸ್ಟಿಂಗ್ ಇಂಟರ್ಪ್ರಿಟೇಷನ್ ಇದೆ. ಅದನ್ನು ಕಷ್ಟಪಟ್ಟು ಕೆಲಸ ಮಾಡದನೆ ತುಂಬಾ ಇಷ್ಟಪಟ್ಟು ಆ ಕೆಲಸ ನಿರ್ವಹಿಸಬೇಕು. ಆ ಸಬ್ಮಿಷನ್ ಏನ್ ಮಾಡುತ್ತೆ, ನಿಮಗೆ ಅರಿವಿಲ್ಲದ ಹಾಗೇನೆ ಒಂದು ಪ್ರೊಫೆಷನಲ್ ಗ್ರಿಪ್ ಅನ್ನ ಪಡೆದುಕೊಳ್ಳೋದಕ್ಕೆ ನೆರವಾಗ್ತದೆ ಅಂತ. ನನ್ಗೆ ಅವರು ಇನ್ನೊಂದು ಪದ ಬಳಸಿದ್ರು, ಸಿನ್ಸಿಯಾರಿಟಿ ಅಂತ ಹೇಳಿದ್ರಲ್ವ, ಸಿನ್ಸಿಯಾರಿಟಿ ಅದು ಬಹಳ ಸಲ ಸಿನ್ಸಿಯಾರಿಟಿ ಇಲ್ಲದೆ ಇರುವ ಕಾರಣಕ್ಕಾಗಿನೆ ಬಹುತೇಕರು ಆ ವೃತ್ತಿಪರತೆಯನ್ನ ನಿರ್ವಹಣೆ ಮಾಡಕಲ್ಕೆ ಸೋತ್ ಬಿಡ್ತಾರೆ, ಸಿನ್ಸಿಯಾರಿಟಿ ಇಲ್ಲದೆ ಇರುವ ಕಾರಣಕ್ಕಾಗಿನೆ. ಸಿನ್ಸಿಯಾರಿಟಿ ಅಂದ್ರೆ ಏನು ಅಂದ್ರೆ, ನೀವು ಒಂದು ಕೆಲಸಕ್ಕೆ ಆದ್ಯತೆ ಕೊಡ್ತೀರಿ, ಆ ಕೆಲಸದ ಕಡೆಗೆ ಶ್ರದ್ಧೆ ಇರ್ತದೆ, ಆ ಶ್ರದ್ಧೆಯ ಜೊತೆಗೇನೆ ಇನ್ನೊಬ್ಬರಿಗೂ ಹಾನರ್ ಮಾಡ್ತಾ ಮಾಡ್ತಾ ಯಾರಿಗೆ ನಿಷ್ಠ ಆಗಿರ್ತೀರಿ, ವ್ಯಕ್ತಿ ನಿಷ್ಠತೆ ಅಲ್ಲ ಇದು. ನನ್ಗೆ ಬಹುಶಃ ಇವರು ಅಬ್ರಹಾಂ ಅವರ ಮಾತುಗಳನ್ನು ಕೇಳಕಲಕ್ಕೆ ಅದು ವ್ಯಕ್ತಿನಿಷ್ಠೆ ಅಲ್ಲ, ವೃತ್ತಿನಿಷ್ಠೆ ಅದು. ಅಂದ್ರೆ ಒಂದು ನಿರ್ದಿಷ್ಟ ವೃತ್ತಿಯಲ್ಲಿ ನಾವು ಇರ್ತೀವಿ, ನನ್ನ ಮೇಲೆ ಒಬ್ಬರು ನಾಯಕರು ಇರ್ತಾರೆ, ಆ ನಾಯಕರ ಕುರಿತಾದ ವ್ಯಕ್ತಿಗತ ನಿಷ್ಠೆ ಅಲ್ಲ, ಆ ನಾಯಕತ್ವ ಎಕ್ಸ್ಪೆಕ್ಟ್ ಮಾಡುವಂತ ಸಾಂಸ್ಥಿಕ ವೃತ್ತಿಪರತೆ ಯಾವ್ದಿದೆಯಲ್ಲ ಅದಕ್ಕೆ ನಿಷ್ಠರಾಗಿರ್ತೀವಿ ಅನ್ನುವ ಒಂದು ಪ್ರಜ್ಞೆಯ ಆಧಾರದಲ್ಲಿ ಟೋಮಿನ್ ಅಬ್ರಹಾಂ ಮಾತಾಡಿದ್ರು ಅಂತ ಅನ್ಸುತ್ತೆ. ಅವಾಗ ನನಗೆ ವ್ಯಕ್ತಿನಿಷ್ಠೆಗೆ ಬದಲಾಗಿ ವೃತ್ತಿನಿಷ್ಠೆನೆ ಜಾಸ್ತಿ ಆಗಿದ್ದಾಗ ನಾವು ಮತ್ತೆ ಮತ್ತೆ ಗೆಲ್ತಾ ಇರ್ತೀವಿ. ನೀವು ವೈದ್ಯರಾಗಿದ್ದಾಗ್ಲೂ ಇದು ನಿಜ, ಶಿಕ್ಷಕರಾಗಿದ್ದಾಗ್ಲೂ ಇದು ನಿಜ, ಅಥವಾ ಯಾವ್ದೋ ಒಂದು ಕಾರ್ಪೊರೇಟ್ ಹೌಸ್ ಅಲ್ಲಿ ನೀವು ಕೆಲಸ ಮಾಡಕಲ್ಕೆ, ಬೇರೆ ಬೇರೆ ಹುದ್ದೆಗಳನ್ನು ನೀವು ನಿರ್ವಹಣೆ ಮಾಡಕಲ್ಕೆ, ಅಥವಾ ಟೆಕ್ನಿಕಲ್ ವಿಂಗ್ ಅಲ್ಲಿ ನೀವು ಕೆಲಸ ಮಾಡಕಲ್ಕೆ, ವ್ಯಕ್ತಿನಿಷ್ಠೆಗಿಂತ ವೃತ್ತಿನಿಷ್ಠೆನೆ ನಿಮ್ಮನ್ನ ಹಿಡಿದಿಡ್ತದೆ, ನಿಮ್ಮನ್ನ ಕಾಪಾಡೋದು ಅದೇನೆ. ಅಥವಾ ಯಾರನ್ನ ನಾವು ಪ್ಲೀಸ್ ಮಾಡ್ತೀವಿ, ಯಾರನ್ನ ನಾವು ಪ್ಲೀಸ್ ಮಾಡಿ ಅವರಿಂದ ಹೊಗಳಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ, ಹೊಗಳಿಕೆ ಅತ್ಯಂತ ಸಹಜವಾಗಿ ಯಾವಾಗ ಬರ್ತದೆ ಅಂತಂದ್ರೆ ನೀವು ನಿಮ್ಮ ವೃತ್ತಿನಿಷ್ಠೆಯನ್ನ ಮತ್ತೆ ಮತ್ತೆ ರೆಜೋನೇಟ್ ಮಾಡಿದಾಗ. ಅಬ್ರಹಾಂ ಅವರು ತುಂಬಾ ಮಹತ್ವದ ಮಾತುಗಳನ್ನು ಆಡಿದರು. ವಸಿಷ್ಠ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ?
3: ನನ್ನ ಪ್ರಕಾರ ವೃತ್ತಿಪರತೆ ಅಂತ ಹೇಳಿದ್ರೆ, ಅವರು ಹೇಳಿದ ಮುಂದುವರಿಸಿ ಹೇಳುವುದಾದ್ರೆ, ಒಂದು ಕೆಲಸವನ್ನ, ಆ ಕೆಲಸದಲ್ಲಿ ಇರುವಂತಹದ್ದನ್ನ, ಹೊಸ ಹೊಸ ವಿಚಾರಗಳನ್ನ ನಾವು ಕಲಿತಾ ಹೋಗ್ಬೇಕು. ಯಾಕಂದ್ರೆ
4: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಎಸ್ಟಿಎಂ ಆರೋಹಂ 2 ದಿನಗಳ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಇದೇ ಸೆಪ್ಟೆಂಬರ್ 10 ಮತ್ತು 11 ಎಸ್ಟಿಎಂ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಅತ್ಯುತ್ತಮ ಅವಕಾಶ. ಮ್ಯೂಸಿಕ್ ಮತ್ತು ಆಂಕರ್ ಸ್ಪರ್ಧೆಗಳು, ರೀಲ್ಸ್ ಮೇಕಿಂಗ್ ಮತ್ತು ಕ್ರಿಯೇಟಿವಿಟಿ ಸ್ಪರ್ಧೆಗಳು, ಫ್ಯಾಷನ್ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಜೊತೆಗೆ ಇನ್ನು ಹಲವಾರು ಮನೋರಂಜನೆ ಮತ್ತು ಪ್ರತಿಭಾ ಸ್ಪರ್ಧೆಗಳು ನಡೆಯಲಿವೆ.

0: ಕಾಲೇಜಿನ ಸ್ನೇಹಿತರೊಂದಿಗೆ ಭಾಗವಹಿಸಿ ಸ್ಪರ್ಧಿಸಿ. ಹಾಗಾದರೆ ಇನ್ನೇಕೆ ತಡ? ಸೆಪ್ಟೆಂಬರ್ 10 ಮತ್ತು 11 ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ನಡೆಯಲಿರುವ ಎಸ್ಟಿಎಂ ಆರೋಹಂ ಈ ಉತ್ಸವಕ್ಕೆ ಬನ್ನಿ.
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತೆರ್ಲ ಕೇಂದ್ರ ಖುಷಿ ಪಡೆಯಲೆ.
2: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಸುಲ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

ಮಾತಾಡಲು ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ ಬದ್ನೇಳು ವರ್ಷ ತುಂಬ ಪಂಡಿತ ಬೇರೆ ಇಡ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡಲ ಬರ್ಲಿ ಗುಂಡ ಬರ್ಲಿ ಏನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್.
1: ಹಾಯ್ ರಚನಾ.
2: ಹಾಯ್ ಮೋನಿಕಾ. ಮೊನ್ನೆ ತಾನೇ ನನ್ನ ಫ್ರೆಂಡ್ ವಾಟ್ಸ್ಆಪ್ ನಂಬರ್ಗೆ ಹೊಸ ಆಫರ್ ಬಗ್ಗೆ ಲಿಂಕ್ ಬಂದಿತ್ತು. ಅದನ್ನ ನನಗೆ ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ಲು. ನನಗೂ ಕೂಡ ಆಫರ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಅದು ಕೂಡ ದುಬಾರಿ ಬೆಲೆಯ ಮೊಬೈಲ್ ಕಡಿಮೆ ಬೆಲೆಗೆ ಸಿಗುತ್ತಂತೆ. ನನ್ನ ಫೋನ್ ಈಗಾಗಲೇ ಬಿದ್ದು ಡಿಸ್ಪ್ಲೇ ಹೋಗಿತ್ತಲ್ವಾ, ಅದಕ್ಕೆ ಅಪ್ಪನ ಹತ್ರ ಹಣ ಕೇಳಿ ಹೊಂದಿಸ್ತಾ ಇದ್ದೆ. ಇವತ್ತು ಆನ್ಲೈನ್ ಪೇ ಮಾಡಿ ಆಫರ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ.
1: ನೋಡು, ಈ ಆಫರ್ ನೋಡಿದ್ರೆ ನಿಜವಾಗಿಯೂ ಮೋಸದ ಜಾಲ ಅಂತ ಹೇಳಿ ಅನಿಸ್ತಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಮಾಹಿತಿ ಇಲ್ಲ. ಅಂದ್ಹಾಗೆ ಇವತ್ತು ನಮ್ಮ ಗ್ರಾಮಕ್ಕೆ ಎಸ್ಡಿಎಂ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಅಲ್ಲಿಗೆ ಹೋಗಿ ಅವರ ಮಾಹಿತಿ ಕೇಳಿ ನಂತರ ಆಫರ್ ಬುಕ್ ಮಾಡು.
2: ಓ, ತುಂಬಾ ಜನ ಸೇರಿದ್ದಾರೆ ನೋಡು. ಗೆಸ್ಟ್ ಕೂಡ ಬಂದಿದ್ದಾರೆ. ಬಾ, ಇಲ್ಲಿ ಕೂರೋಣ.
3: ಆತ್ಮೀಯ ಗ್ರಾಮಸ್ಥರೆ, ನಮ್ಮ ಊರಿಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಂಪರ್ಕ ಆದ್ಮೇಲೆ ತುಂಬಾ ಮಂದಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ಮೂಲಕ ನಾವು ಶಾಪಿಂಗ್ ಮಾಡಬೇಕಾದ್ರೆ ತುಂಬಾ ಎಚ್ಚರ ವಹಿಸಬೇಕು. ಆನ್ಲೈನ್ ಶಾಪಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಲು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶೈಲೇಶ್ ಸರ್ ಅವರು. ಅವರಲ್ಲಿ ನಮ್ಮ ಗ್ರಾಮಸ್ಥರಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
4: ನಾನು ಶೈಲೇಶ್ ಕುಮಾರ್ ಅಂತ, ಕಂಪ್ಯೂಟರ್ ಸೈನ್ಸ್ HOD ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅನಿಸ್ತಾ ಇದೆ. ಆ ವಿಷಯ ಏನಂದ್ರೆ, ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಿ ಮತ್ತು ಈಗಿನ ಜನರೇಷನ್ ಎಲ್ಲಾ ಶಾಪಿಂಗ್ಗಳನ್ನು ಆನ್ಲೈನ್ ಅಲ್ಲೇ ಮಾಡ್ತಾ ಇದೆ. ಆದ್ರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತೇಳಿದ್ರೆ, ಆನ್ಲೈನ್ ಶಾಪಿಂಗ್ 99.9% ಡಿಪೆಂಡ್ ಆಗಿರುವಂತದ್ದು ಇಂಟರ್ನೆಟ್ ಮೇಲೆ. ಈ ಇಂಟರ್ನೆಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ನಾವು ಹಾಕ್ತೇವೆ. ಆ ಇನ್ಫಾರ್ಮೇಶನ್ಗಳು ಎಷ್ಟು ಸೇಫ್ ಅಂತ ಹೇಳುವಂತದ್ದು ಕ್ವಶನ್ ಮಾರ್ಕ್ ಆಗಿದೆ. ಇಂಟರ್ನೆಟ್ ಅಂತ ಹೇಳಿದ ಕೂಡಲೇ ಅಲ್ಲಿ ಹ್ಯಾಕರ್ಸ್ ಇರ್ತಾರೆ ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ. ಅವರು ನಮ್ಮ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ಕದಿಯುವಂತ ಚಾನ್ಸಸ್ ತುಂಬಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಏನೆಲ್ಲ ಎಚ್ಚರಿಕೆಗಳನ್ನ ತಕೊಳ್ಬೇಕು ಅಂತ ಹೇಳುವುದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಕಲಿ ವೆಬ್ಸೈಟ್ಗಳಿಗೆ ನಾವು ಅವರ ಜಾಹೀರಾತುಗಳಿಗೆ ಆಕರ್ಷಣೆಗೆ ಒಳಪಟ್ಟು ಅವರು ಯಾವ್ದನ್ನ ಆಫರ್ ಮಾಡ್ತಿದ್ದೇವೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ನೋಡೋದೇ ಇಲ್ಲ. ಈ ತರ ಶಾಪಿಂಗ್ ಮಾಡಿದಾಗ ನಮ್ಮೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನು ನಾವು ಅವರೊಟ್ಟಿಗೆ ಹಂಚಿಕೊಂಡು ಬಿಡ್ತೇವೆ. ಅದು ಕ್ರಿಮಿನಲ್ಸ್ನಾಗೆ ನಾವಾಗಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಸ್ ಆಗಿರ್ತದೆ. ಹಾಗಾಗಿ ಅವರಿಗೆ ತುಂಬಾ ಸುಲಭದಲ್ಲಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ವೆಬ್ಸೈಟ್ ಇಂದು ಅಡ್ರೆಸ್ ಇದೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ಫಸ್ಟ್ ಆಫ್ ಆಲ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ ಒನ್, ನಾವು ಫೇಕ್ ಅಥವಾ ನಕಲಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದನ್ನು ತಪ್ಪಿಸಿಕೊಳ್ಬೇಕು. ನಾವು ಅಡ್ರೆಸ್ ಗಳನ್ನ ಪುನಃ ಪುನಃ ನೋಡ್ಕೊಂಡಿರ್ಬೇಕು. ನಾವು ಶಾಪಿಂಗ್ ಮಾಡುವಾಗ ಮೊದಲನೇದಾಗಿ ನಾವು ನೋಡಬೇಕಾದದ್ದು ಆ ವೆಬ್ಸೈಟ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂತದ್ದು. ಸೆಕೆಂಡ್ ಆಗಿ, ನಮ್ಮನ್ನ ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಕೆಲವು ಮೆಸೇಜ್ ಗಳನ್ನ ಕಳಿಸ್ತಾರೆ. ಈ ತರ ಮೆಸೇಜ್ ಗಳನ್ನ ಕಳಿಸುವಂತ ಒಂದು ಕ್ರಿಮಿನಲ್ಸ್ ಆಕ್ಟಿವಿಟಿ ಅನ್ನು ಫಿಶಿಂಗ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಅವರು ನಮ್ಗೆ ಗಾಳ ಹಾಕ್ತಾ ಇರ್ತಾರೆ. ಆ ಗಾಳದಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆದ ಒಂದು ಮೆಸೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಐಫೋನ್ ಗೆದ್ದಿದ್ದೀರಿ ನೀವು, ಆ ಐಫೋನ್ ನಿಮ್ಗೆ ಬೇಕು ಅಂತಾದ್ರೆ ಪುನಃ ಈ ಯಾವ್ದಾದ್ರು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೆಸೇಜ್ ಬಂದಿರ್ತದೆ. ಅಥವಾ ನೀವು ಯಾವುದೋ ಒಂದು ಆರ್ಡರ್ ಮಾಡಿರ್ತೀರಿ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಈ ಆರ್ಡರ್ ನಿಮ್ಗೆ ಪುನಃ ಬೇಕು ಅಂತ ಹೇಳಿದ್ರೆ ನೀವು ಪುನಃ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಈ ತರದ ಮೆಸೇಜ್ಗಳಿಗೆ ನಾವು ಫಿಶಿಂಗ್ ಮೆಸೇಜಸ್ ಅಂತ ಹೇಳಿ ಕರಿತೇವೆ. ನಾವಾಗಿ ಅವರ ಬಲೆಗೆ ಹೋಗಿ ಸಿಕ್ಕಿ ಬೀಳುವಂತದ್ದು, ಅವರ ಗಾಳಕ್ಕೆ ನಾವು ಸಿಕ್ಕಿ ಬೀಳುವಂತದ್ದು. ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ಗೆ ಬಂದಿರುವಂತಹ ಮೆಸೇಜ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂತದ್ದು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ, ನಾವು ಮಾಡುವಂತ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಅತಿ ಕಡಿಮೆ ಬೆಲೆಯ ಆಫರ್ಗಳ ಅಡ್ವರ್ಟೈಸ್ಮೆಂಟ್ಗಳು. ನಮ್ಗೆ ಗೊತ್ತಿರ್ತದೆ ಅಷ್ಟು ಕಮ್ಮಿಗೆ ಆ ಪ್ರಾಡಕ್ಟ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳುವಂತದ್ದು. ಆದ್ರೆ ನಾವು ಏನ್ ಮಾಡ್ತೇವೆ ಅಂತೇಳಿದ್ರೆ, ನಮ್ಗೆ ಒಂದು ಕ್ಷಣ ಇಷ್ಟು ಕಮ್ಮಿಗೆ ಸಿಕ್ಕಿದಲ್ಲ, ನಾವು ತಕೊಂಡ್ ಬಿಡೋಣ ಅಂತೇಳಿ ಅನ್ನಿಸಿಬಿಡ್ತದೆ. ಅದು ಐಫೋನ್ ಬೇಕು ಅಂತ ಹೇಳುವಂತ ಒಂದು ಆಸೆ, ಆಸೆ ಪೂರೈಸಲಿಕ್ಕಾಗಿ ಅವರ ಬಲೆಗೆ ನಾವು ಬಿಟ್ಟಿರ್ತೇವೆ. ಅದೇ ತರ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿ ಈ ಪ್ರಾಡಕ್ಟ್ ನಿಮ್ಗೆ ತುಂಬಾ ಕಮ್ಮಿಗೆ ನಾವು ಕೊಡ್ತೇವೆ ಅಂತ ಹೇಳುವಂತ ಜಾಹೀರಾತುಗಳನ್ನು ಹಾಕ್ತೇವೆ. ಆ ತರದ ಆಫರ್ಗಳ ಹಿಂದೆ ನಾವು ಹೋಗದೆ ಇರುವುದು ತುಂಬಾ ಒಳ್ಳೆಯದು. ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಫ್ರಾಡ್ ಅಂತ ಹೇಳುವಂತದ್ದು ನಡೀತಾ ಇರ್ತದೆ ಆನ್ಲೈನ್ ಇದರಲ್ಲಿ. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಡಕ್ಟ್ ಗಳನ್ನ ಕಳಿಸಿಕೊಡ್ತೇವೆ, ನೀವು ಅದನ್ನು ಆಮೇಲೆ ತಕೊಳ್ಳಿ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಗಳನ್ನ ಕಳಿಸ್ತಾರೆ, ನಾವು ಹಣ ಕೊಟ್ಟು ಆ ಪ್ರಾಡಕ್ಟ್ ಗಳನ್ನು ಪರ್ಚೇಸ್ ಮಾಡ್ತೇವೆ. ಬಟ್ ಅಲ್ಲಿ ನಕಲಿ ವಸ್ತುಗಳೇ ಇದ್ದೇ ಇರ್ತದೆ. ನೀವು ಫೋನ್ ಆರ್ಡರ್ ಮಾಡಿದ್ರೆ ಸೋಪ್ ಬಾಕ್ಸ್ ಬರುವಂತದ್ದು, ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ ಗಳನ್ನು ಆರ್ಡರ್ ಮಾಡಿದ್ರೆ ಅದರದ್ದು ನಕಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುವಂತದ್ದು, ಈ ತರ ಇರುವಾಗ ಕ್ಯಾಶ್ ಆನ್ ಡೆಲಿವರಿ ಅಂತೇಳಿ ಇದ್ರೆ ನೀವು ಆ ಪರ್ಟಿಕ್ಯುಲರ್ ಪರ್ಸನ್ ಡೆಲಿವರಿ ಯಾರು ಮಾಡ್ತಾ ಇದ್ದಾರೆ ಅವರ ಎದುರು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಅದರಲ್ಲಿರುವಂತ ವಸ್ತು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳುವಂತದ್ದು ಚೆಕ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಗ್ಲೇ ರಿಟರ್ನ್ ಮಾಡಿ ಯಾವುದೇ ಪೇಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನೊಂದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ನಮ್ಮ ಇನ್ಫಾರ್ಮೇಶನ್ಸ್ ಗಳನ್ನು ಕೊಡದೇ ಇರುವುದು ತುಂಬಾ ಒಳ್ಳೆಯದು. ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳು, ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇರಬಹುದು, ಆ 500 ರೂಪಾಯಿ ಇದ್ದು ನೀವು ಧೈರ್ಯದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಅವರಿಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಸಿಕ್ಕಿದ್ರೆ ಅವ್ರು ಏನ್ ಮಾಡಬಹುದು ಅಂತ ನಿಮ್ಮ ಹೆಸರಲ್ಲಿ ತುಂಬಾ ದೊಡ್ಡದ ಅಮೌಂಟಿನ ಒಂದು ಲೋನ್ ಮಾಡಬಹುದು, ಆ ಲೋನ್ ನಿಮ್ಗೆ ಕಟ್ಟಲಿಕ್ಕೆ ಬರ್ತದೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಶನ್ಸ್ ಗಳನ್ನು, ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಅದರ್ ಇನ್ಫಾರ್ಮೇಶನ್ಸ್ ಗಳನ್ನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಗಳಿಗೆ ಕೊಡುವ ಮೊದಲು ಎರಡು ಬಾರಿ ಆಲೋಚನೆ ಮಾಡಿ. ಒಂದು ಮಟ್ಟಿಗೆ ನಿಮ್ಗೆ ಯಾವ್ದಾದ್ರು ಒಂದು ಬೇಕು ಅಂತ ಹೇಳಿದ್ರೆ, ಯಾವ್ದೋ ಒಂದು ಪ್ರಾಡಕ್ಟ್ ಬೇಕು, ಅದು ತುಂಬಾ ದೊಡ್ಡ ಅಮೌಂಟಿನ ಪ್ರಾಡಕ್ಟ್ ಅಂತ ಹೇಳಿ ಆಗಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿದ್ರೆ ಒಳ್ಳೆಯದು. ನಾವು ಮೊದಲೇ ಹಣ ಪೇಮೆಂಟ್ ಮಾಡಿ ವಸ್ತುಗಳನ್ನ ಪರ್ಚೇಸ್ ಮಾಡುವ ಬದಲು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿ ಅಂತ ಸಿಚುವೇಶನ್ ಗಳಲ್ಲಿ ನಾವು ಪ್ರಾಡಕ್ಟ್ ಬಂದ ನಂತರ, ಪ್ರಾಡಕ್ಟ್ ಅನ್ನು ನೋಡಿದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸಿದ್ರೆ ಸಾಕಾಗ್ತದೆ. ಸೊ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಮ್ಗೆ ಮೋಸ ಆಗಿದೆ, ವಂಚನೆ ಆಗಿದೆ, ನಾವೇನ್ ಮಾಡಬಹುದು? ತುಂಬಾ ಸುಲಭ. ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಹೇಳುವಂತದ್ದು ತುಂಬಾ ಪ್ರಿಕಾಷನರಿ ಮೆಷರ್ಸ್ ಗಳನ್ನು ತಗೊಳ್ತಾ ಇದ್ದಾರೆ. ನಿಮ್ಮ ಹೆಲ್ಪ್ಗೆ ಅವರು ಬೇರೆ ಬೇರೆ ತರದ ಹೆಲ್ಪ್ ಲೈನ್ ಗಳನ್ನ ಅವರು ಓಪನ್ ಮಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ನಂಬರ್ ಇದೆ, 1930 ಅಂತ ಹೇಳುವಂತದ್ದು. ಇದು ತುಂಬಾ ಫ್ರೀ ಆಗಿ ನಾವು ಮಾಡಬಹುದಾದ ಒಂದು ಫೋನ್ ನಂಬರ್. ನಿಮ್ಗೆ ಈ ತರದ ಯಾವ್ದಾದ್ರು ವಂಚನೆ ಆಗಿದ್ರೆ ಖಂಡಿತ ಅವರಿಗೆ ಕಾಲ್ ಮಾಡಿ, 1930 ಅಂತ ಹೇಳುವಂತ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮ್ಮ ಹತ್ರ ಡೀಟೇಲ್ಸ್ ಗಳನ್ನ ತಗೊಳ್ತಾರೆ, ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೈಬರ್ ಕ್ರೈಮ್ .gov.in ಅಂತ ಹೇಳುವಂತದ್ದು ಒಂದು ವೆಬ್ಸೈಟ್ ಇದೆ, ನಿಮ್ಮ ಕಂಪ್ಲೇಂಟ್ ಗಳನ್ನ ಹಾಕ್ಲಿಕ್ಕಾಗಿ ಇರುವಂತ ಒಂದು ವೆಬ್ಸೈಟ್. ಆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ಕಂಪ್ಲೇಂಟ್ ಮಾಡಿ, ಖಂಡಿತವಾಗಿ ಕೂಡ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇಷ್ಟು ಸದ್ಯಕ್ಕೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದದ್ದು. ಧನ್ಯವಾದಗಳು.
3: ಇಷ್ಟು ಹೊತ್ತು ನಮಗೆ ಮಾಹಿತಿ ನೀಡಿದ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
1: ರಚನಾ, ಶೈಲೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ಅಲ್ವಾ? ಈಗ ಹೇಳು, ನಿಂಗ್ ಬಂದ ಆಫರ್ ಕ್ಲಿಕ್ ಮಾಡ್ತೀಯಾ?
5: ಅಯ್ಯೋ ಖಂಡಿತ ಇಲ್ಲಪ್ಪ, ಇವತ್ ನಾನು ಈ ಮಾಹಿತಿ ಕಾರ್ಯಕ್ರಮಕ್ಕೆ ಬರದೇ ಇರ್ತಿದ್ರೆ ನನ್ನ ದುಡ್ಡೆಲ್ಲಾ ಹೋಗ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ ನಿನ್ಗೆ ತುಂಬಾ ಥ್ಯಾಂಕ್ಸ್ ಕಣೆ.
1: ಆಯ್ತಾಯ್ತು, ಈಗ ಹೊರಡೋಣ, ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಈ ಮಾಹಿತಿ ತಿಳಿಸೋಣ.
0: ಇದುವರೆಗೆ ಡಿಜಿಟಲ್ ಶಾಪಿಂಗ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ.
2: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
6: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
7: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
6: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಎಸ್ಟಿಎಂ ಆರೋಹಂ 2 ದಿನಗಳ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಇದೇ ಸೆಪ್ಟೆಂಬರ್ 10 ಮತ್ತು 11 ಎಸ್ಟಿಎಂ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಅತ್ಯುತ್ತಮ ಅವಕಾಶ. ಮ್ಯೂಸಿಕ್ ಮತ್ತು ಆಂಕರ್ ಸ್ಪರ್ಧೆಗಳು, ರೀಲ್ಸ್ ಮೇಕಿಂಗ್ ಮತ್ತು ಕ್ರಿಯೇಟಿವಿಟಿ ಸ್ಪರ್ಧೆಗಳು, ಫ್ಯಾಷನ್ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಜೊತೆಗೆ ಇನ್ನು ಹಲವಾರು ಮನೋರಂಜನೆ ಮತ್ತು ಪ್ರತಿಭಾ ಸ್ಪರ್ಧೆಗಳು ನಡೆಯಲಿವೆ. ನಿಮ್ಮ ಕಾಲೇಜಿನ ಸ್ನೇಹಿತರೊಂದಿಗೆ ಭಾಗವಹಿಸಿ ಸ್ಪರ್ಧಿಸಿ. ಹಾಗಾದರೆ ಇನ್ನೇಕೆ ತಡ? ಸೆಪ್ಟೆಂಬರ್ 10 ಮತ್ತು 11 ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ನಡೆಯಲಿರುವ ಎಸ್ಟಿಎಂ ಆರೋಹಂ ಈ ಉತ್ಸವಕ್ಕೆ ಬನ್ನಿ.
4: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
5: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
6: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
5: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
7: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು, ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ CNR ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59 ಪ್ರೊಫೆಸರ್ CNR ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9 ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರ ರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ KR ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು 11 ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ 15 ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂಥೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ CID ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ED ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ DK ಶಿವಕುಮಾರ್. ತಮಿಳುನಾಡಿಗೆ 6 TMC ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತ ರತ್ನ CNR ರಾವ್ ಅವರಿಗೆ SIR ನೋಟಿಸ್ ಜಾರಿ ಮಾಡಿಲ್ಲ, GBA ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
4: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. VBG ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳಿಕೊಳ್ತೇನೆ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 ಎಫ್ಎಂ. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿಯಿಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ, ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಫೆವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮಳೆಗಾಲದಲ್ಲಿ ಚರ್ಮದ ಆರೋಗ್ಯವನ್ನ ಕಾಪಾಡುವ ಬಗ್ಗೆ ಮತ್ತೆ ಚರ್ಮ ಸಂಬಂಧಿ ಒಂದಿಷ್ಟು ಮಾಹಿತಿ ಒದಗಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.

ಸೊ ನಾನಿವತ್ತು ಮಳೆಗಾಲದಲ್ಲಿ ಚರ್ಮದ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಹಲವು ಚರ್ಮ ರೋಗಗಳು ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ನಾವು ಅದನ್ನು ನೋಡಿರ್ತೇವೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಪುರಿಕಜ್ಜಿ ಅಂತ ಹೇಳ್ತೇವೆ. ಯಾಕೆ ಮಳೆಗಾಲದಲ್ಲಿ ಈ ಚರ್ಮ ರೋಗಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಜಾಸ್ತಿ ಆಗುವಾಗ ಬೆವರು ಆದಷ್ಟು ಇವಾಪರೇಟ್ ಆಗುದಿಲ್ಲ, ಅಲ್ಲಲ್ಲಿ ಉಳಿಯುತ್ತದೆ. ಸೊ ಸ್ಪೆಷಲಿ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಕೈ ಸಂಧಿ, ಕಾಲ್ ಸಂಧಿ, ತೊಡೆ ಸಂಧಿಗಳಲ್ಲಿ ಬೆವರು ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಬೆವರು ಉಳಿದಾಗ ಏನಾಗ್ತದೆ, ಫಂಗಸ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಮಳೆಗಾಲದಲ್ಲಿ? ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡ್ರೈ ಆಗಿಡ್ಬೇಕು ಸ್ಕಿನ್ ಅನ್ನು. ಸೊ ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣ ಟವಲ್ ಇಟ್ಕೊಂಡು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಡ್ರೈ ಮಾಡಿ ನಾರ್ಮಲ್ ಆಗಿ ಹೇಗೆ ಕೇರ್ ಮಾಡ್ತೇವೆ ಹಾಗೆ ಮಾಡಿದ್ರೆ ಆಯ್ತು. ಸೊ ಬಟ್ಟೆ ಎಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಸೊ ನಮ್ಮ ಜನ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗುದಿಲ್ಲ ಅಂತೇಳಿ ಒದ್ದೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಫಂಗಸ್ ಜಾಸ್ತಿ ಆಗ್ತದೆ. ಮತ್ತೆ ಚಪ್ಪಲ್ಸ್ ಎಲ್ಲ, ಈಗ ರಬ್ಬರ್ ಪ್ಲಾಸ್ಟಿಕ್ ಚಪ್ಪಲ್ಸ್ ಇರೋ ಕಾರಣ ನೀರೆಲ್ಲ ಅಲ್ಲಲ್ಲಿ ಉಳಿತದೆ. ಸೊ ಬೆರಳು ಸಂದಿಯಲ್ಲೆಲ್ಲ ಫಂಗಸ್ ಗ್ರೋ ಆಗ್ತದೆ. ಸೊ ಏನ್ ಮಾಡ್ಬೇಕು, ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಮತ್ತೆ ಹೊರಗಡೆ ಹೋಗಿ ಬಂದ್ರೆ ಟವಲ್ ತಗೊಂಡು ಬೆರಳು ಸಂದಿ ಮತ್ತೆ ಕೈ ಸಂದಿ ಎಲ್ಲ ಸರಿಯಾಗಿ ಡ್ರೈ ಮಾಡ್ಬೇಕು. ಬಟ್ಟೆ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೂ ಸಹ ಬೆಟರ್ ಐರನ್ ಮಾಡಿ ಹಾಕುದು, ಸ್ಪೆಷಲಿ ಒಳ ಉಡುಪುಗಳನ್ನೆಲ್ಲ. ಸೊ ಮೆನ್ ಅಂದ್ರೆ ಗಂಡಸರಲ್ಲಿ ಜಾಸ್ತಿಯಾಗಿ ನೋಡ್ತೇವೆ ನಾವು. ಸೊ ಬೆಟರ್ ಏನ್ ಮಾಡಿ ಐರನ್ ಮಾಡಿ ಹಾಕಿ ನಾವೆಲ್ಲ. ಮತ್ತೆ ಟವೆಲ್ ಎಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಸೊ ಈಗ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ, ಶೇರ್ ಮಾಡೋದ್ರಿಂದ. ಸ್ಪೆಷಲಿ ಟವಲ್ಸ್ ಕ್ಲೋತ್ಸ್ ಎಲ್ಲ ಶೇರ್ ಮಾಡ್ತಾರೆ ಕೆಲವೊಂದು, ಸ್ಪೆಷಲಿ ಹಾಸ್ಟೆಲ್ ಅಲ್ಲಿ ಇಲ್ಲ ಮನೆಯಲ್ಲಿ ಇರುವಾಗ. ಸೊ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು, ಟವಲ್ ಸೋಪು ಅದನ್ನೆಲ್ಲ. ಓಕೆನಾ? ಫಂಗಸ್ ಅಲ್ಲದೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸ್ಪೆಷಲಿ ಕಾಲಲ್ಲೆಲ್ಲ ಕ್ಯೂ ತುಂಬಿದ ಗುಳ್ಳೆಗಳು ಬರುವಂತದ್ದೆಲ್ಲ ನೋಡ್ತೇವೆ. ಸೊ ಬೆಟರ್ ಅದು ಸಹ ಹೇಗೆ ಬರ್ತದೆ, ನಾವು ಕರೆಕ್ಟ್ ಆಗಿ ಹೈಜೀನ್ ಮೈಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್, ನಾವು ಹೇಗೆ ಫಂಗಸ್ಗೆ ಕೇರ್ ಮಾಡ್ತೇವೆ

0: ಹಾಗೆ ಸಹ ಇದಕ್ಕೆ ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಕ್ಲೀನ್ ಆಗಿರೋದು ಇದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಮಕ್ಕಳಲ್ಲಿ ನಾವು ಏನು ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್ ಅಂತ, ಈಗ ಸೊಳ್ಳೆಗಳು ಇಲ್ಲ ಹಲವು ಕ್ರಿಮಿಕೀಟಗಳೆಲ್ಲ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ಬ್ರೀಡಿಂಗ್ ಸೀಸನ್ ಇರೋದ್ರಿಂದ. ಸೊ ಮಕ್ಕಳನ್ನು ಹೊರಗಡೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಉದ್ದ ಕೈದು ಉದ್ದ ತೋಳಿದ ಬಟ್ಟೆ ಪ್ಯಾಂಟ್ ಅದನ್ನೆಲ್ಲ ಹಾಕಿ ಹೊರಗಡೆ ಕಳಿಸೋದು ಉಪಯುಕ್ತ. ಇನ್ನು ಆ ಓಡೋಮೋಸ್ ಅಂತ ಕ್ರೀಮ್ಗಳನ್ನು ಕೂಡ ಹಚ್ಚಿ ಹೊರಗೆ ಕಳಿಸಬಹುದು, ಓಕೆನಾ, ಅಥವಾ ಮಾಯಿಶ್ಚರೈಸರ್ ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಸೊ ಟೀನೇಜರ್ಸ್ ಅಲ್ಲಿ ನಾವು ಏನಾಗಿ ಜಾಸ್ತಿ ನೋಡ್ತೇವೆ, ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟ್ ಆಗಿ ನಮ್ಮ ಸ್ಕಿನ್ ಕೇರ್ ನಾವು ಹೇಗೆ ಬೇರೆ ಸೀಸನ್ಸ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಸ್ಕಿನ್ ಕೇರ್ ಅನ್ನು ಮಾಡ್ತೇವೆ, ಅದೇ ತರ ಮಾನ್ಸೂನ್ಸ್ ಅಂದ್ರೆ ಮಳೆಗಾಲದಲ್ಲಿ ಕೂಡ ಮಾಡಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಳೆಗಾಲ ಬಂದ ತಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಮಂದಿ ಗದ್ದೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಆ ಟೈಮಲ್ಲಿ ಅವರ ಕಾಲಿನ ಏನು ಬೆರಳಿನ ಮಧ್ಯದಲ್ಲಿ ಚರ್ಮಗಳು ಎಲ್ಲ ಸ್ವಲ್ಪ ಸವಿಯುವ ಸಂದರ್ಭಗಳು ಜಾಸ್ತಿ, ಅಂದ್ರೆ ನಾವು ತುಳುವಿನಲ್ಲಿ ಹುಳ ತಿನ್ನುವುದು ಪುರಿ ತಿನ್ಪುಣ ಅಂತೆಲ್ಲ ಗ್ರಾಮೀಣ ಭಾಗದಲ್ಲಿ ಅದನ್ನ ಹೇಳುತ್ತಾರೆ, ಅದನ್ನ ಹೇಗೆ ನಾವು ಕ್ಯಾರಿಂಗ್ ಮಾಡಬಹುದು, ಅದಕ್ಕೆ ಹೇಗೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ.
0: ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಹೋಗುದಿಲ್ಲ, ಸೊ ಬೆಸ್ಟ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಸೊ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಗದ್ದೆಗೆಲ್ಲ ಹೋಗಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಕಾಲನ್ನು ತೊಳಿಬೇಕು, ಸ್ಪೆಷಲಿ ಬೆರಳ್ ಸಂದಿಯಲ್ಲಿ ನೀರು ಉಳಿದೆ ಉಳಿತದೆ. ಸೊ ಕಾಲು ತೊಳೆದ ತಕ್ಷಣ ಫುಲ್ ಟವಲ್ ಅಲ್ಲಿ ವೈಪ್ ಮಾಡಬೇಕು. ಒಂದ್ ವೇಳೆ ತುಂಬಾ ಕೆಲವ್ರದ್ದು ಫಿಂಗರ್ಸ್ ಎಲ್ಲ ತುಂಬಾ ಜಾಯಿಂಟ್ ಆಗಿರ್ತದೆ, ಸ್ಪೇಸಸ್ ಸ್ವಲ್ಪ ಕಮ್ಮಿ ಇರುವ ಕಾರಣ ಕಾಟನ್ ಬಾಲ್ಸ್ ಹತ್ತಿದ್ದು ಬಾಲ್ಸ್ ಇಲ್ಲ ಬಟ್ಟೆಯನ್ನು ಬೆರಳೆದು ನಡುವಲ್ಲಿ ಇಟ್ಟು ಸ್ವಲ್ಪ ಗಾಳಿ ಆಡಿಸುವುದು ಬೆಟರ್, ಸೊ ಮಲಗುವ ಟೈಮ್ ಅಲ್ಲಿ. ಸೊ ಇದು ಮಾಡೋದ್ರಿಂದ ನೀರು ಉಳಿಯೋ ಚಾನ್ಸಸ್ ಕಮ್ಮಿ ಆಗ್ತದೆ, ಮತ್ತೆ ಏರ್ ವೆಂಟಿಲೇಷನ್ಸ್ ಕೂಡ ಜಾಸ್ತಿ ಆಗೋದ್ರಿಂದ ಫಂಗಸ್ ಗ್ರೋತ್ ಆಗೋದನ್ನು ನಾವು ಹ್ಯಾಂಪರ್ ಮಾಡಬಹುದು. ಕೆಲವೊಂದ್ಸತಿ ಏನ್ ಮಾಡಬಹುದು ಅಂದ್ರೆ ಕೆಲವು ಡಸ್ಟಿಂಗ್ ಪೌಡರ್ಸ್ ಕೂಡ ಯೂಸ್ ಮಾಡಬಹುದು. ಆಲ್ರೆಡಿ ನಿಮ್ಗೆ ಫಂಗಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಏನು ಉಪಯೋಗ ಬರುದಿಲ್ಲ. ಸೊ ಬೆಟರ್ ಕನ್ಸಲ್ಟ್ ಮಾಡುದು, ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಮಾತ್ರೆ ಕೊಡ್ಬೇಕಾಗ್ತದೆ, ಕೆಲವೊಂದ್ಸತಿ ಕ್ರೀಮ್ ಕೊಡ್ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಆಫ್ ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಎಲ್ಲಾ ಫಂಗಸ್ ಇನ್ಫೆಕ್ಷನ್ ಕೂಡ ಇರ್ಲಿಕ್ಕಿಲ್ಲ, ಕೆಲವೊಂದ್ಸತಿ ಬೇರೆ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಒಂದೇ ತರ ಮದ್ದು ವರ್ಕ್ ಆಗುದಿಲ್ಲ. ಸೊ ಬಂದು ತೋರಿಸುದು ಬೆಟರ್, ಮನೆ ಔಷಧಿ ಮಾಡೋದಕ್ಕಿಂತ ಬಂದು ತೋರಿಸೋದು ಬೆಟರ್.
1: ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಇದರಲ್ಲಿ ಮಾಹಿತಿಯಲ್ಲಿ, ಯಾಕಂತ ಹೇಳಿದ್ರೆ ಟೀನೇಜ್ ಅಲ್ಲಿ ಅಂದ್ರೆ ಮೊಡವೆಗಳು ಬಂದಾಗ ಆ ತರದೆಲ್ಲ ಕ್ರೀಮ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಸಂದರ್ಭದಲ್ಲಿಯೋ ಅಥವಾ ಯಾರಾದ್ರೂ ಅವರ ಫ್ರೆಂಡ್ಸ್ ರೆಫರ್ ಮಾಡಿದ ಸಂದರ್ಭದಲ್ಲಿಯೋ ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ಗೆ ಹೋಗ್ತಾರೆ, ಕ್ರೀಮ್ ತಗೊಂಡು ಬರ್ತಾರೆ, ಅದನ್ನ ಹಚ್ತಾರೆ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರ್ ಅನ್ನ ಭೇಟಿಯಾಗುವಂತ ಸಂದರ್ಭಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಸಲಹೆ ಏನು?
0: ಇದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ಈಗ ನಮ್ದು ಡರ್ಮಟಾಲಜಿಸ್ಟ್ ಕೂಡ ತುಂಬಾ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂದ್ರೆ ಕ್ವಾಕರಿ ಅಂತ ಕರಿತೇವೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲದೆ ಕೆಲವರೆಲ್ಲ ತಮ್ಮಷ್ಟಕ್ಕೆ ಪ್ರಿಸ್ಕ್ರೈಬ್ ಮಾಡೋದು. ಈಗ ಸೋಷಿಯಲ್ ಮೀಡಿಯಾ ತುಂಬಾ ರ್ಯಾಂಪೆಟ್ ಆಗಿರೋ ಕಾರಣ ಏನೇನೋ ತೋರಿಸ್ತಾರೆ, ಅವರು ಯೂಸ್ ಮಾಡಿರೋದು ಕೂಡ ಇಲ್ಲ, ಏನೋ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಯೂಸ್ ಮಾಡಿ ಬಂದು ಮುಖನೆಲ್ಲ ಹಾಳು ಮಾಡ್ಕೊಂಡು ಬರುವುದು ಜಾಸ್ತಿ ಆಗಿದೆ. ಸೊ ಏನು ಹಚ್ಚಲಿಕ್ಕಿಂತ ಮುಂಚೆ ಬೆಟರ್ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಚ್ಚೋದು ಬೆಟರ್. ಏನಾಗ್ತದೆ ಅಂತ ಹೇಳಿದ್ರೆ ಈಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೇವೆ ನಾವು ಯೂಶಲಿ, ಅದನ್ನು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ಗೆ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಸಿಗೆ ಹೋಗಿ ಅವರೇ ಏನೋ ಕ್ರೀಮ್ ತಗೊಳ್ತಾರೆ, ಅದರಲ್ಲಿ ಯೂಶಲಿ ಸ್ಟಿರಾಯ್ಡ್ಸ್ ಇರ್ತದೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ಟ್ರಿಪಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನು ಮಾಡ್ತಾರೆ, ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಯೂಶಲಿ ಏನು ಬಂಗು ಅಂತ ಹೇಳ್ತೇವೆ, ಅದಕ್ಕೆ ಯೂಶಲಿ ಯೂಸ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಮೊಡವೆಗೆ ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಚ್ಚಿದಾಗ ಹೋದಾಗೆ ಅನಿಸ್ತದೆ, ಮತ್ತೆ ಅದು ಇದನ್ನ ರಿಸಲ್ಟ್ಸ್ ಬರ್ತಿದೆ ಅಂತೇಳಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಸ್ಕಿನ್ ತೆಳುವಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ರಕ್ತನಾಳಗಳು ಎಲ್ಲ ಎದ್ದು ಕಾಣುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಪಿಗ್ಮೆಂಟೇಷನ್ ಸ್ವಲ್ಪ ಇರಬಹುದು, ಅದು ದುಪ್ಪಟ್ಟು ಆಗುವ ಚಾನ್ಸಸ್ ಇರ್ತದೆ. ಕೂದಲು ಹೆಚ್ಚಾಗಿ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಈ ತರ ಕ್ರೀಮ್ಸ್ ಎಲ್ಲ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಸೂಕ್ತವಲ್ಲ, ಓಕೆನಾ. ಒಂದು ಕ್ರೀಮ್ ಒಬ್ಬರಿಗೆ ಸೂಟ್ ಆಗಿದೆ ಅಂತ ಹೇಳಿ ಅದು ನಿಮ್ಗೆ ಸೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ನಂಗೆ ಸಹ ಒಳ್ಳೆ ರಿಸಲ್ಟ್ಸ್ ಬರ್ತದೆ, ಆ ತರ ಆಗುದಿಲ್ಲ. ಸೊ ಒಬ್ಬರೊಬ್ರು ಸ್ಕಿನ್ ಟೈಪ್ ಒಂದೊಂದ್ ತರ ಇರ್ತದೆ. ಈಗ ಒಬ್ಬರದು ಡ್ರೈ ಇರ್ಬೋದು, ಒಬ್ಬರದು ಆಯಿಲ್ ಇರ್ಬೋದು, ಒಬ್ಬರದು ಕಾಂಬಿನೇಷನ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ನಿಮ್ದು ಚರ್ಮ ಬೇರೆ ಬೇರೆ ಟೈಪ್, ಸೊ ಸಿಕ್ಕಿದೆಲ್ಲ ಹಚ್ಚೋದು ಸೂಕ್ತವಲ್ಲ. ಸೊ ಬೆಟರ್ ಕಮ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅಥವಾ ಬೇಸಿಕ್ ಡಾಕ್ಟರ್ ಹತ್ರ ಬಂದು ತೋರಿಸಿ, ಸಿಕ್ಕಿದೆಲ್ಲ ಹಚ್ಚಬೇಡಿ.
1: ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಏನು ಹುಟ್ಟಿದಿನಿಂದ ಸುಮಾರು ಒಂದು 5 ವರ್ಷದವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಪೌಡರ್ ಹಚ್ಚುವಂತದ್ದು ಅಥವಾ ಕಾಡಿಗಳನ್ನ ಹಚ್ಚುವಂತದ್ದು ಮಾಡ್ತಾರೆ, ಇದರ ಬಗ್ಗೆ ನಿಮ್ಮ ಸಲಹೆ ಏನು, ಮತ್ತೆ ಅಂತ ತಾಯಂದಿರಿಗೆ ನಿಮ್ಮ ಒಂದು ಕಿವಿ ಮಾತು ಏನು?
0: ಈಗ ಆಲ್ರೆಡಿ ನೀವು ನೋಡಿರ್ಬೋದು ನ್ಯೂಸ್ ಅಲ್ಲೆಲ್ಲ ಯಾವ್ದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಈಗ ಕಾರ್ಸಿನೋಜನ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಟಾಲ್ಕಮ್ ಅನ್ನು ಓವರ್ ದ ಇಯರ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಸೊ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಯೂಸ್ ಮಾಡುವ ಪೌಡರ್ ಮಕ್ಕಳಿಗೆ ಅಗತ್ಯವಿಲ್ಲ ಪೌಡರ್ ಇದು. ಮೊದ್ಲು ಯಾಕೆ ಯೂಸ್ ಮಾಡ್ತಿದ್ರು, ಓಕೆ ಮಕ್ಕಳು ಹಾಕಿದ ತಕ್ಷಣ ಸ್ಕಿನ್ ಡ್ರೈ ಆಗ್ಬಹುದು ಅದಕ್ಕೆ ಅಂತೇಳಿ. ಸೊ ಅಗತ್ಯವಿಲ್ಲ. ಸೊ ಬೆಟರ್ ಅವಾಯ್ಡ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಅದು ನಾವು ಉಸಿರಾಡುವಾಗ ಪೌಡರ್ ಒಳಗೆ ಹೋಗುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಕೆಲವು ಪೌಡರ್ ಆಸ್ಬೆಸ್ಟೋಸ್ ಕಂಟೆಂಟ್ ಕೂಡ ಇತ್ತು. ಸೊ ಅದರಿಂದ ಕಾರ್ಸಿನೋ ಅಂದ್ರೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ. ಸೊ ಬೆಟರ್ ಅವಾಯ್ಡ್. ಅಗತ್ಯ ಇಲ್ಲ ಮಕ್ಕಳಿಗೆ ಪೌಡರ್ ಎಲ್ಲ. ಮತ್ತೆ ಕಾಡಿಗೆ, ಮುಂಚಿನ ಕಾಲದಲ್ಲಿ ಕಾಡಿಗೆಯನ್ನು ವುಡ್ ಅನ್ ಬರ್ನ್ ಮಾಡಿ ಯೂಶಲಿ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಏನು ಕೆಮಿಕಲ್ಸ್ ಏನು ಇರ್ತಿಲ್ಲ. ಈಗ ಏನ್ ಇದೆ, ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಏನಾಗ್ತದೆ, ಕಣ್ಣಿಗೆ ಹಚ್ಚೋದ್ರಿಂದ ಕೆಲವೊಂದ್ಸತಿ ಫಾಲಿಕ್ಯುಲೈಟಿಸ್ ಅಂತ ಹೇಳಿದ್ರೆ ಕೂದಲಿದ್ದು ಇನ್ಫೆಕ್ಷನ್ ಆಗೋ ಚಾನ್ಸಸ್, ಕೆಲವೊಂದ್ಸತಿ ಕಣ್ಣೊಳಗೆ ಹೋಗಿ ಕಣ್ಣಿದ್ದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದರದ್ದು ಅಗತ್ಯ ಇಲ್ಲ, ಅದರಿಂದ ಏನು ಹೆಲ್ಪ್ ಆಗುದಿಲ್ಲ ಮಕ್ಕಳಿಗೆ. ಸೊ ಬೆಟರ್ ಅವಾಯ್ಡ್ ಮಾಡುದು.
1: ಈಗ ಕೈ ಮತ್ತೆ ಕಾಲಿನ ಚರ್ಮ ತುಂಬಾ ಬ್ರೈಟ್ ಆಗಿ ಬರಬೇಕು, ಸ್ಮೂತ್ ಆಗಬೇಕು ಅಂತೇಳಿ ತುಂಬಾ ಮಂದಿ ಕ್ರೀಮ್ ಅನ್ನೆಲ್ಲ ಬಳಸ್ತಾರೆ. ಸೊ ಅದೆಷ್ಟು ಸರಿ, ಮತ್ತೆ ಅದಕ್ಕೆ ನಿಮ್ಮೊಂದು ಸಲಹೆ?
0: ಮಾಯಿಶ್ಚರೈಸರ್ ಎಲ್ಲರೂ ಯೂಸ್ ಮಾಡಲೇಬೇಕು. ಸೊ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ, ಅದ್ ಬಟ್ ಡಿಪೆಂಡ್ಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ. ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ. ಸೊ ಎಲ್ಲ ಸೀಸನ್ ಅಲ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಿಮ್ದು ಕೈ ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಕೈ ಎಲ್ಲ ಡ್ರೈ ಆಗ್ತದೆ ತುಂಬಾ ಜನದ್ದು. ಸೊ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸ್ಪೆಷಲಿ ಕಾಲು ಕೂಡ, ಕಾಲು ನಮ್ಮ ದೇಹದ ಬಾಡಿಗೆ ಕಂಪೇರ್ ಮಾಡಿದ್ರೆ ಕಾಲದ್ದು ಸ್ಕಿನ್ ತುಂಬಾ ಡ್ರೈ ಇರ್ತದೆ ಕೆಲವದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಮಾಯಿಶ್ಚರೈಸರ್ ಹಚ್ಚೋದು, ಮತ್ತೆ ಸಂಜೆ ಮನೆಗೆ ಬಂದು ಮಾಯಿಶ್ಚರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡಬಹುದು.
1: ಈ ನೈಸರ್ಗಿಕ ಚಿಕಿತ್ಸೆ ಅಂತ ಬಂದಾಗ ಅರಿಶಿನ ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇಂಥದ್ದನ್ನೆಲ್ಲ ಚರ್ಮದ ಮೇಲೆ ಸವರುವಂತದ್ದು ಎಲ್ಲ ಮಾಡ್ತಾರೆ. ತಾವೊಬ್ಬರು ಚರ್ಮದ ತಜ್ಞೆಯಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅಥವಾ ಅಂತವ್ರಿಗೆ ಏನು ಸಲಹೆ ಕೊಡ್ತೀರಾ?
0: ಅಲೋವೆರಾ ಜೆಲ್ ಅಂತ ಹೇಳಿದ್ರೆ ಎಲ್ಲಾ ಅಲೋವೆರಾ ಪ್ಲಾಂಟ್ ಯೂಸ್ಫುಲ್ ಅಲ್ಲ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಇದೆ, ಅದು ಮಾತ್ರ ನಿಮ್ಗೆ ರಿಸಲ್ಟ್ಸ್ ಅನ್ನು ಕೊಡ್ತದೆ. ಸೊ ಈಗ ಏನಾಗಿದೆ, ಎಲ್ಲಾ ಅಲೋವೆರಾ ಪ್ಲಾಂಟ್ ಅನ್ನು ತಗೊಂಡು ಮುಖಕ್ಕೆ ಹಚ್ತಾರೆ. ಸೊ ನಿಮ್ಗೆ ಏನು ರಿಸಲ್ಟ್ಸ್ ಏನು ಕೊಡೋದಿಲ್ಲ, ಅದು ಜಸ್ಟ್ ಮೇ ಬಿ ಮಾಯಿಶ್ಚರೈಸ್ ಮಾಡಬಹುದು ಫೇಸಿಗೆ, ಓಕೆನಾ. ಸೊ ಅದರಿಂದ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಕ್ಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನರಿಶ್ಮೆಂಟ್ ಕೊಡ್ತದೆ ಮುಖಕ್ಕೆ. ಕ್ಯಾನ್ ಯೂಸ್ ಇಟ್ ಇಫ್ ಇಟ್ ಇಸ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅದು ಬಿಟ್ಟು ನಿಂಬು ಅಂದ್ರೆ ಲೆಮನ್ ಎಲ್ಲ ಮುಖಕ್ಕೆ ಹಚ್ಚೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕಂತ ಹೇಳಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ, ಚರ್ಮದ ಒಂದು ಪದರವೇ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಬೆಟರ್ ನಾಟ್ ಟು ಅಪ್ಲೈ ಇಟ್. ಮತ್ತೆ ಏನಾದ್ರೂ ಬರ್ನ್ ಇಲ್ಲ ಕಟ್ಟಿದ್ರೆ ಮುಖದಲ್ಲಿ ಹಚ್ಚೋದ್ರಿಂದ ಉರಿಯೋ ಚಾನ್ಸಸ್ ಕೂಡ ಇರ್ತದೆ. ಸೊ ಬೆಟರ್ ಟು ಅವಾಯ್ಡ್ ಆಲ್ಸೋ.

0: ಆರೋಗ್ಯಕ್ಕೆ ಬೇರೆ ಬೇರೆ ಫುಡ್ಗಳನ್ನೆಲ್ಲ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಈ ಚರ್ಮದ ಆರೋಗ್ಯಕ್ಕೆ ಬಂದಾಗ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ನಾವು ಬಳಸುದಾದ್ರೆ ಯಾವ್ದನ್ನೆಲ್ಲ ತಾವು ರೆಕಮೆಂಡ್ ಮಾಡ್ತೀರಾ ಡಾಕ್ಟ್ರೆ?
1: ವೈಟಮಿನ್ ಎ ರಿಚ್ ಇರುವಂತಹ ಫುಡ್ ಕನ್ಸ್ಯೂಮ್ ಮಾಡೋದು ಬೆಟರ್ ಆಯ್ತಾ, ಚರ್ಮದ ಕಾಂತಿಗೆ ಮತ್ತೆ ಸ್ಕಿನ್ ಟರ್ನ್ ಓವರ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ, ಹಸಿರು ತರಕಾರಿಗಳು ಸ್ಪಿನಾಚ್ ಅಂತ ಹೇಳ್ತೇವೆ, ಬಸಳೆ ಸೊಪ್ಪು ಅಂತದೆಲ್ಲ ತಿನ್ನೋದೆಲ್ಲ ಉಪಯುಕ್ತ, ಕ್ಯಾರೆಟ್ಸ್ ಎಲ್ಲ. ಸೊ ಇದರಿಂದ ನಿಮ್ದು ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ ಮತ್ತೆ ಸ್ಕಿನ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮ್ದು ಏಜಿಂಗ್ ಇದಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಮತ್ತೆ ವೈಟಮಿನ್ ಇ ಕೂಡ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ಅದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವೈಟಮಿನ್ ಇ ರಿಚ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಮತ್ತೆ ಫಿಶ್ ತಿನ್ನೋದ್ರಿಂದ ಸಹ ಒಳ್ಳೇದು, ಅದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ, ಅದರಿಂದ ನಿಮಗೆ ಕೂದಲು ಬೆಳವಣಿಗೆ ಕೂದಲಿದು ನರಿಶ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಮೊಡವೆಗೆ ಬರುವ ಅಂತ ಹೇಳಿದ್ರೆ ಕೆಲವು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ತುಂಬಾ ಐ ಗ್ಲೈಸಿಮಿಕ್ ರಿಚ್ ಫುಡ್ ಅಂತ ಹೇಳ್ತೇವೆ, ಸ್ಪೆಷಲಿ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಚೀಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಅನ್ನು ಕಮ್ಮಿ ತಿನ್ಬೇಕು, ಎಣ್ಣೆಯಲ್ಲಿ ಕರ್ದದ್ದು ಐಟಮ್ಸ್ ಕೂಡ ಕಮ್ಮಿ ತಿನ್ಬೇಕು. ಕೆಲವೊಂದ್ಸತಿ ಏನಾಗ್ತದೆ, ಮಿಲ್ಕ್ ಕುಡಿಯೋದ್ರಿಂದ ಸಹ ಆಕ್ನೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಓಕೆನಾ, ನಿಮ್ಗೆ ಆಕ್ನೆ ಇದೆ ಅಂತ ಹೇಳಿದ್ರೆ ಇಂಥ ಫುಡ್ ಅನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಇಂಪ್ರೂವ್ಮೆಂಟ್ ಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ.
0: ಚರ್ಮ ಎಲ್ಲ ಕೆಲವೊಮ್ಮೆ ಒಣಗ್ತದೆ, ಹೆಚ್ಚು ಮಂದಿ ಈ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು, ಅವರ ಬೆರಳಿನ ಚರ್ಮಗಳೆಲ್ಲ ಒಂದು ವೈಟ್ ವೈಟ್ ತರ ಬರ್ತದೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಅದನ್ನೇ ನಾವು ಯಾವ ರೀತಿ ಆರೋಗ್ಯ ಕಾಪಾಡಬಹುದು ಅಂತ?
1: ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೌಸ್ ವೈಫ್ ಡರ್ಮಟೈಟಿಸ್ ಅಂತ ಕರಿತೇವೆ ನಾವು ಅದನ್ನು. ಏನಾಗ್ತದೆ, ಸೋಪಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ಅದು ಸ್ಕಿನ್ ಮೇಲೆ ಹಾನಿ ಉಂಟು ಮಾಡ್ತದೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಗ್ಲೌಸ್ ಈಗ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಇರ್ತದೆ, ಸೊ ಗ್ಲೌಸ್ ಅನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ವೆಜಿಟೇಬಲ್ಸ್ ಕಟ್ ಮಾಡುವಾಗಲೂ ಸ್ಕಿನ್ಗೆ ತೊಂದರೆ ಆಗ್ತದೆ, ಸ್ಪೆಷಲಿ ಆನಿಯನ್ಸ್ ಎಲ್ಲ ಕಟ್ ಮಾಡುವಾಗ ಕೆಲವರಿಗೆ ಅಲರ್ಜಿ ಡೆವಲಪ್ ಆಗ್ತದೆ. ಅಂತವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲೌಸ್ ಯೂಸ್ ಮಾಡಿಯೇ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡ್ಬೇಕು, ಯಾಕಂತ ಹೇಳಿದ್ರೆ ಅಲರ್ಜಿ ಬರ್ತಿರೋದು ಕೆಲವು ಐಟಮ್ ಇಂದ. ಸೊ ನೀವು ಆ ಐಟಮ್ ಅನ್ನು ಅವಾಯ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನೀವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ರಿಪೀಟೆಡ್ಲಿ ಬಂದೇ ಬರ್ತದೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಿ ಮಾಡೋದೇ ಬೆಟರ್. ಮತ್ತೆ ಪಾತ್ರೆ ಎಲ್ಲ ತುಂಬಾ ವಿಪರೀತವಾಗಿ ತೊಳಿತಿದ್ದೀರಾ ಅಂತ ಹೇಳಿದ್ರೆ, ಕೈದು ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಎಲ್ಲ ಕೆಲಸ ಎಲ್ಲ ಆದ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು. ತುಂಬಾ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಿದ್ರೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದು ಬೆಟರ್. ಆಗ ನಿಮ್ದು ಸ್ಕಿನ್ ಬ್ಯಾರಿಯರ್ ನ ಇಂಟ್ಯಾಕ್ಟ್ ಆಗಿ ಇಡಬಹುದು.
0: ಈಗ ಮಳೆಗಾಲದಲ್ಲಿ ನೀವು ಹೇಳಿದಾಗೇನೆ, ಸೊಳ್ಳೆಗಳಾಗಿರ್ಬೋದು ಅಥವಾ ಬೇರೆ ಕೀಟಗಳೇನಾದ್ರೂ ನಮ್ಮ ಚರ್ಮಕ್ಕೆ ಅಂಟಿದ ಸಂದರ್ಭದಲ್ಲಿ ಅಥವಾ ಈ ಹುಳಗಳು ಬಿದ್ದ ಸಮಯದಲ್ಲಿ ತುರಿಕೆ ಶುರು ಆಗ್ತದೆ. ಬೇಸಿಕ್ ಚಿಕಿತ್ಸೆ ಕೊಡದೆ ತುಂಬಾ ಮಂದಿ ಅದನ್ನ ರಬ್ ಮಾಡ್ತಾರೆ, ಉಜ್ಜುವಂತ ಪದ್ಧತಿ ಜಾಸ್ತಿ ಇರುತ್ತೆ, ಮತ್ತೆ ಅದರಿಂದ ನೋವುಗಳು ಕೂಡ ಜಾಸ್ತಿ ಆಗುವಂತದನ್ನ ಸಾಮಾನ್ಯವಾಗಿ ಗಮನಿಸ್ತೇವೆ. ಅಂತವರಿಗೆ ನಿಮ್ಮ ಸಲಹೆ ಏನು ಮತ್ತೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತ?
1: ಸೊ ಯೂಶಲಿ ಇಚ್ಚಿಂಗ್ ಅಂತ ಹೇಳಿದ್ರೆ ತುರಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಏನ್ ಮಾಡುದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗ್ಲೇ ಹೇಳಿದಾಗೆ ಫುಲ್ ಸ್ಲೀವ್ಸ್ ಇದ್ದು ಬಟ್ಟೆ ಹಾಕಿ ಪ್ಯಾಂಟ್ ಹಾಕಿ ಇರೋದೇ ಬೆಟರ್. ಓಕೆನಾ, ಮತ್ತೆ ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಗುಳ್ಳೆಗಳೆಲ್ಲ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಷ್ಟಕ್ಕೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ ವಿದೌಟ್ ಟ್ರೀಟ್ಮೆಂಟ್. ತುಂಬಾ ವಿಪರೀತವಾಯ್ತು, ಸ್ಪೆಷಲಿ ಮಕ್ಕಳೆಲ್ಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಓಕೆನಾ, ಯಾಕಂದ್ರೆ ಕೆಲವೊಂದ್ಸತಿ ಮನೆ ಮದ್ದು ಅದೆಲ್ಲ ಯಾವ್ದು ನಾಟುದಿಲ್ಲ. ಯೂಶಲಿ
0: ವಯಸ್ಸಾದಂತೆ ಚರ್ಮದಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳೆಲ್ಲ ಆಗ್ತದೆ, ಅದಕ್ಕೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು ಮತ್ತೆ ಅಂತವರಿಗೆ ನೀವು ಏನ್ ಸಲಹೆ ಕೊಡ್ತೀರಾ?
1: ವಯಸ್ಸಾದಾಗೆ ನಮ್ದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲಾನ್ಸ್ ಕೂಡ ಕಮ್ಮಿ ಆಗ್ತದೆ, ಸೊ ಚರ್ಮ ಸುಕ್ಕು ಕಟ್ಟೋದು ಜಾಸ್ತಿ ಆಗ್ತದೆ. ಸೊ ವಯಸ್ಸಾದಾಗೆ ನಮ್ಗೆ ಇಚ್ಚಿಂಗ್ ಅಂತ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಚರ್ಮ ರೋಗ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೇಸಿಕಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ನಾನ ಆದ ತಕ್ಷಣವೇ ಟವಲ್ ಅಲ್ಲಿ ಮೆಲ್ಲ ಒದ್ದೆಯನ್ನು ತೆಗೆದು ಪಸೆ ಮೈಯಲ್ಲಿ ಇರುವಾಗಲೇ ಮಾಯಿಶ್ಚರೈಸರ್ ಅನ್ನು ಹಚ್ಚಬೇಕು. ದಟ್ ಈಸ್ ದ ಬೆಸ್ಟ್ ನಾವು ಮಾಡುವಂಥದ್ದು, ಯಾಕಂತ ಹೇಳಿದ್ರೆ ಬೇರೆ ಏನು ಮಾಡಿದ್ರೆ ಅದು ಕಮ್ಮಿ ಆಗೋದಿಲ್ಲ. ಸೊ ಮಾಯಿಶ್ಚರೈಸರ್ ಅನ್ನು ಎವ್ರಿ ನೌ ಅಂಡ್ ದೆನ್ ರಿಪೀಟೆಡ್ಲಿ ಹಚ್ಚಬೇಕು, ಸ್ಪೆಷಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಹಚ್ಚೋದು ಬೆಟರ್ ಅವರಿಗೆ. ಅದು ಬಿಟ್ಟರೆ ವಯಸ್ಸಾದ್ಮೇಲೆ ಬೇರೆ ಏನು ಎಕ್ಸೆಸಿವ್ ಸ್ಕಿನ್ ಕೇರ್ ಏನು ರಿಕ್ವೈರ್ಡ್ ಇಲ್ಲ.
0: ನಮ್ಮ ಚರ್ಮ ಕಪ್ಪಿದೆ ಅಂತೇಳಿ ಒಂದು ರೀತಿಯ ಭಾವನೆಯಲ್ಲಿ ತುಂಬಾ ಮಂದಿ ಬೆಳ್ಳಗಾಗ್ತದೆ ಅಂತೇಳಿ ಸಾಕಷ್ಟು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂತಹ ಜಾಹೀರಾತುಗಳನ್ನ ನಾವು ಗಮನಿಸ್ತಾ ಇರ್ತೇವೆ. ಅಂತವರಿಗೆ ನಿಮ್ಮ ಒಂದು ಕಿವಿ ಮಾತೇನು?
1: ಸ್ಕಿನ್ ಕಲರ್ ಇಂದ ಏನು ನೀವೇನು ಮಾಡಿದ್ರು ಸ್ಕಿನ್ ಕಲರ್ ಇಸ್ ಜೆನೆಟಿಕ್ಲಿ ಡಿಟರ್ಮೈಂಡ್. ಸೊ ನೀವೇನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಒಂದು 2-3 months ಒಂದು ಶೇಡ್ ಮೇ ಬಿ ಬ್ರೈಟರ್ ಕಾಣಿಸಬಹುದು, ಮತ್ತೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಕಲರ್ ಓನ್. ವಿ ಶುಡ್ ಬಿ ಪ್ರೌಡ್, ಯಾವ್ಯಾವ ಸ್ಕಿನ್ ಕಲರ್ ಇದೆ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಅಂಡ್ ವಿ ಶುಡ್ ಎಂಬಾರಸ್ ಆರ್ ಸ್ಕಿನ್ ಕಲರ್, ಅದೇ ಬೆಸ್ಟ್. ಓಕೆನಾ, ದೇರ್ ಇಸ್ ನೋ ಪಾಯಿಂಟ್, ಏನ್ ಹಚ್ಚಿದ್ರು ನಮ್ಮ ಸ್ಕಿನ್ ಕಲರ್ ಅದೇ ಇರ್ತದೆ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಬಲ್ಲದ ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಗೆಲ್ಲ ನಂಬಬಾರ್ದು. ಓಕೆನಾ, ಸೊ ಏನೇನೋ ಸಿಗ್ತದೆ. ಓಕೆ, ಈಗ ಏನಾಗಿದೆ ಅಂತೇಳಿ ತುಂಬಾ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಬರ್ತದೆ. ಸೊ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದು ಯೂಶಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂದೆ ಬರ್ದಿರ್ತದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಓವರ್ ದ ಕೌಂಟರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ತಾರೆ, ತುಂಬಾ ಪೇಷಂಟ್ಸ್ ಬರ್ತಾರೆ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಬರ್ದಿರೋದಿಲ್ಲ ಏನಿದೆ ಅಂತ ಹೇಳಿ. ಸೊ ರಿಯಾಕ್ಷನ್ ಎಲ್ಲ ಆದ್ಮೇಲೆ ಬರ್ತಾರೆ. ಸೊ ಯೂಶಲಿ ಹೇಗೆ ಬರ್ತಾರೆ ಅಂದ್ರೆ ಫುಲ್ ಮುಖ ಕೆಂಪಾಗಿರ್ತದೆ. ಸೊ ಹೊರಗಡೆ ಬಿಸಿಲಿಗೆ ಹೋದ ತಕ್ಷಣ ಉರಿಯೋ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಅನ್ನು ಹಾಕಿರ್ತಾರೆ ಆ ಕ್ರೀಮ್ಸ್ ಅಲ್ಲಿ. ಸೊ ಯೂಶಲಿ ಏನಾಗ್ತದೆ, ಹಚ್ಚುವಾಗ 1-3 weeks ಅಲ್ಲೆಲ್ಲ ಸ್ಕಿನ್ ಪದರ ಸಪೂರ ಆಗಿರೋದ್ರಿಂದ ನಿಮ್ಗೆ ಫುಲ್ ಬಿಡಿ ಆಗಿದ್ದೇವೆ ಅಂತ ಅನಿಸ್ತದೆ. ಅದಾದ್ಮೇಲೆ ಬಿಡಿ ಆಗಿರೋದು ಅದರಿಂದ ಅಲ್ಲಿ ಕ್ರೀಮಿಂದಾಗಿ ಅಲ್ಲ, ಬಿಕಾಸ್ ಅದರದ್ದು ಸೈಡ್ ಎಫೆಕ್ಟ್ ಇಂದಾಗಿ ಬಿಡಿ ಆಗಿರೋದು. ಸೊ ಕ್ರೀಮ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನೀವು ಯಾವ ಕಲರ್ ಇದ್ದೀರಾ ಅದಕ್ಕಿಂತ ಡಬಲ್ ಡಾರ್ಕ್ ಆಗಿ ಹೋಗ್ತೀರಾ. ಸೊ ಬೆಟರ್ ನಾಟ್ ಟು ಯೂಸ್ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಇಲ್ಲ ನೀವೇ ತಗೊಂಡು ಹಚ್ಚೋದು, ಇಲ್ಲ ಪಕ್ಕದ ಮನೆಯವ್ರು ಕೊಟ್ಟರು ಅಂತ ಹಚ್ಚೋದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕಲರ್ ನಿಮಗೆ, ನೀವು ಹೇಗಿರ್ತೀರ ಅದೇ ಕಲರಲ್ಲಿ ಇರ್ತೀರ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ.
0: ಡಾಕ್ಟರ್, ನೀವು ಹೇಳಿದ ಸಲಹೆಯನ್ನೆಲ್ಲ ಅವರು ನಮ್ಮ ಕೇಳುಗರು ಅಥವಾ ಈ ಮಾಹಿತಿ ತಗೊಂಡವರು ಪಾಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4, ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು, ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ ಸಿಎನ್

0: ಆರ್ ರಾವ್ ಹೆಸರು ರಾಮ ಎಂದು ನಮ್ಮುವುದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59ರಲ್ಲಿ ಪ್ರೊಫೆಸರ್ ಸಿಎನ್ಆರ್ ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರ ರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ ಕೆಆರ್ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು ಆಗಸ್ಟ್ 11ರಂದು ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಆಗಸ್ಟ್ 15ರಂದು ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂಥೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ ಸಿಐಡಿ ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ.
2: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
3: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
4: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
3: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ.

0: ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
1: ಓಹ್, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
0: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
1: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ ನಲ್ಲಿ ಆಫರ್ ಲಿಂಕ್ ಗಳು ಬರ್ತಿರುತ್ತವಲ್ಲ,
0: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇ ಸ್ಟೋರ್ ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
1: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
0: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
1: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿ ಮಾತು?
0: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
1: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ, ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮೊಗಚ ಐಕೋ ಪಿಯಾನೋ ಉಜ್ರೆ SDM ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋ ಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
2: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಬೋದು ಬೇರೆ ಮೊಳ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದೇಶಾಯೋಧ್ಯ ಮಂತ್ರಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಪ್ರೇಮದ ನಾದ
1: ನಾದ ನಾದ ಪ್ರೇಮದ ನಾದ
0: ಇದು ಜನ ಸಮುದಾಯದ ನಾದ
2: ನಾದ ಮಯ ಏಲೋಕವೆಲ್ಲ ನಾದ ಮಯ
0: ಇದು ನಿಮ್ಮದೇ ರೇಡಿಯೋ ನಿಮ್ಮದೇ ಧ್ವನಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ
3: ಕೆರೆಟ್ ಸುಕ್ಕಟ್ಟಿತ್ತಿನ ಮೀನನ್ನು ಪತ್ತದು ಕಡಲ್ಗೂ ಕೊನೆದು ಬುಡ್ಪೆ ಬಂದ ಆಸೆ ಪುಟ್ಟಾದ ಮರುಭೂಮಿಗೂ ಕೊನೆದು ಪಾಡ್ಲಿಕ್ಕೆ ಕೈಕೊರ್ಪರಿತ್ತದ ಪೊಣ್ಣನು ಏ ತೇಟೆ ಪೊಣ್ಣನು ಮೋಕೆ ಮಂತುಣಲ ಆಲೋಂಜಿನ ಕೈಕೊರಲು ಪಂಡದು ಸುರುಕ್ಕಿನಿ ಕಂಟು ಮಂತುಲ್ಲೆ ಚಿನ್ನ ಲೆಕ್ಕ ನಿಖಿಲೇರ್ಲ ಆಯರಬಲ್ಲಿ

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ? ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದು? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದ್ಲು ಯಾವಾಗ್ಲು, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ, ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ, ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.